ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 7ನೇ ತಾರೀಕು ಶುಕ್ರವಾರ. ಈಗ ಸಮಯ 5:59 18 ಸೆಕೆಂಡ್.

ಆಕಾಶವಾಣಿ ಕಾರವಾರ ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಾತನಾಡುತ್ತಾರೆ ಜಿ ಎಸ್ ಉಬರಡ್ಕ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ. ವನ್ಯಜೀವಿ ಸಂರಕ್ಷಣೆ ಹಾಗೂ ಮಾನವ ಸಮಾಜ ಈ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ವೈಲ್ಡ್ ಲೈಫ್ ಟ್ರಸ್ಟ್ನ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿ ಎಸ್ ಗೋಪಾಲ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವೈಲ್ಡ್ ಲೈಫ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇಂದು ಮುಂಜಾನೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ. 9:05 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರಿಂದ ಗಾಯನ ಕೇಳಲಿದ್ದೀರಿ. ಇಂದು 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಮುಂಜಾನೆ 11:10 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮಗಳ ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತ್ ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ ಪಿಎಂ ಖೇತ್ ಬಚಾವ್ ಅಭಿಯಾನದ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಟಿ ಶ್ಯಾಮಪ್ರಸಾದ್, ಸವಿತಾ ಗೌಡ ಮತ್ತು ರೂಪಾ ಗೌಡ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸ್ತುತಪಡಿಸುತ್ತಾರೆ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ. ಮಧ್ಯಾಹ್ನ 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಸಂಜೆ 5:00 ಗೀತೆಗೊಂದು ಪ್ರಶ್ನೆ. ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ದೀಪಕ್ ಕುಮಾರ್ ಶೆಣ್ವಿ ಮತ್ತು ಸುವರ್ಣ ನಾಯ್ಕ್. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮ.

ಕ್ರಮಗಳು ಭಾಗವಹಿಸುತ್ತಾರೆ. ಡಾಕ್ಟರ್ ರುದ್ರೇಗೌಡ, ವಿಭಾಗ ಮುಖ್ಯಸ್ಥರು, ಬೇಸಾಯ ಶಾಸ್ತ್ರ ಕಾಫಿ ಸಂಶೋಧನಾ ಕೇಂದ್ರ, ಬಾಳೆಹೊನ್ನೂರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತದಲ್ಲಿ ಮಲಯಸ್ವಾಮಿ, ತಾತಾಗುಣಿ, ಕಲಘಟಕಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಲಿದ್ದೀರಿ. ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಭಾಷಣ, ಶಿರಸಿಯ ಜಗದೀಶ್ ದೇಶಪಾಂಡೆ ಅವರಿಂದ ಕವನ ವಾಚನ ಕೇಳಲಿದ್ದೀರಿ. 8:00 ಹಿಂದಿ ಚಿತ್ರಗೀತೆಗಳು, ರಾತ್ರಿ 8:30 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಪ್ರವಾದಿ ಮೊಹಮ್ಮದರು ಅತ್ಯಂತ ದೊಡ್ಡ ಗುರುಗಳು. ಆದರೆ ಅವರು ಬದುಕಿದಾಗ ಅವರ ದಾಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು. ಅವ್ರನ್ನ ಹೇಗಾದರೂ ಮಾಡಿ ಕೊಂದು ಹಾಕಬೇಕು ಅಂತ ಹುಚ್ಚು. ಈ ದಾಯಾದಿ ಮತ್ಸರಾನೇ ಹೀಗೆ, ವೈರಿಗಳನ್ನು ಹೇಗಾದರೂ ಸಂಭಾಳಿಸ್ಬೋದಪ್ಪ, ಈ ದಾಯಾದಿಗಳನ್ನು ಸಂಭಾಳಿಸೋದು ಬಹಳ ಕಷ್ಟ. ಪ್ರವಾದಿಗಳ ಜೀವ ತುಂಬ ಅಪಾಯದಲ್ಲಿತ್ತು. ಅವಾಗ ಒಬ್ರು ಯಾರೋ ಬಂದು ಹೇಳಿದರು, ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ, ನಿಮಗೆ ತುಂಬ ತೊಂದರೆ ಕಾಲ ಇದು, ನಿಮ್ಮ ವೈರಿಗಳು ಬಲಿಷ್ಠರಾಗಿದ್ದಾರೆ, ಅವ್ರ ಸಂಖ್ಯೆನೂ ದೊಡ್ಡದಿದೆ, ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ, ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ, ಹೌದು ಇದು ಸರಿ, ಇದು ನನ್ನ ಜೀವನದ ಕರಾಳ ಸಮಯ, ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದು ಚೀಲದಲ್ಲಿ ತಮ್ಮ ಬೇಕಾದಂಥ ಕೆಲವು ಸಾಮಾನು ಹಾಕ್ಕೊಂಡು ಹೊರಟುಬಿಟ್ಟು, ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು. ಅದು ತನಗೆ ಅಪಾಯ ಆದರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶೆ ಅವ್ರದ್ದು. ಅನೇಕ ಶಿಷ್ಯರು ಬರಬೇಕಂದ್ರು ಯಾರನ್ನೂ ಬರಗೊಡ್ಲಿಲ್ಲ ಅವರು. ಆದರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದರೆ ಅವ್ರ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯಾದಂಥ ಅಬೂಬೇಕರ್. ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನು ಬೇಡ ಅನ್ನೋಕೆ ಆಗಲಿಲ್ಲ ಮಹಮ್ಮದ್ರಿಗೆ. ಇಬ್ಬರೂ ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು. ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು. ಓ ಮೊಹಮ್ಮದ್ರು ಕಾಡಿಗೆ ಹೋಗಿದ್ದಾರೆ ಅಂತ ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು. ನೂರಾರು ಜನ ಹುಡುಗರು ಆವೇಶ ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ. ಕಾಡಲ್ಲಿ ಬಂದ್ಬಿಟ್ರು. ಪ್ರವಾದಿ ಮೊಹಮ್ಮದ್ರು ಬೇಕರು ಕಾಲ್ನಡಿಗೆಯಲ್ಲಿ ಹೊರಟವರು. ಎಷ್ಟು ಬೇಗ ಹೋಗಿದ್ದಾರೋ, ದೂರದಲ್ಲಿ ಆ ಕುದುರೆಗಳ ಖುರ್ಪಟ ಸದ್ದು, ಜನರು ವೀರಾವೇಶದ ಮಾತು, ಕೂಗಾಟ ಕೇಳಿಸೋಕೆ ಶುರುವಾಯಿತು. ಅಬೂಬೇಕರಿಗೆ ಭಾಳ ಭಯ ಆಯಿತು. ಹೇಳಿದಂತೆ ಪ್ರವಾದಿಗಳೇ, ಅವರು ಮಹಾ ಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು, ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ, ಹಿಡಿದುಬಿಡ್ತಾರೆ ತಕ್ಷಣ. ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ, ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳಿದ. ಮೊಹಮ್ಮದರು ತುಂಬ ಶಾಂತವಾಗಿದ್ದರು, ಒಂದು ಮಾತು ಆಡಲಿಲ್ಲ. ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು. ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು. ಬಾ ಅದರೊಳಗೆ ಅಂತ ಅಬೂಬೇಕರನ್ನು ಕರ್ಕೊಂಡು ಗುಹೆ ಒಳಗೆ ಹೋದರು. ಅಲ್ಲಿ ಅಡಕ್ಕೆ ಕೂತ್ಕೊಂಬಿಟ್ರು. ಅದೆಲ್ಲ ಒಂದು ಅರ್ಧ ಗಂಟೆ ಆಗಿರಬೇಕು ಅಂತ ಇಟ್ಕೊಳ್ಳಿ. ಆ ಭೀಕರ ಕೊಲೆಗಡಕರ ಗುಂಪು ಬಂದ್ಬಿಡ್ತು. ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋದರು, ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ. ಒಬ್ಬ ಜೋರಾಗಿ ಕೂಗಿದ, ಗುಹೆ ಕಾಣ್ತಾ ಇದೆ, ಒಳಗೆ ಹೋಗಿ ನುಗ್ಗಿ. ಅಬೂಬೇಕರಿಗೆ ನಡುಕ ಶುರುವಾಯಿತು, ಪಿಸುಗುಟ್ಟಿದ್ರು. ಈಗೇನು ಮಾಡೋದು, ಅವ್ರು ಅಷ್ಟೊಂದು ಜನ, ನಾವಿಬ್ಬರೇ ಇದ್ದೇವೆ ಅಂದರು. ಶಾಂತವಾಗಿರಪ್ಪ ನೀನು, ನಾವಿಬ್ಬರೇ ಇಲ್ಲ, ಮೂರು ಜನ ಇದ್ದೀವಿ. ನಮ್ಮ ಜೊತೆಗಿದ್ದಂಥ ಭಗವಂತನ ಮರೆತುಬಿಟ್ಯಾ, ಅವನಿರುವಾಗ ನಿನಗ್ಯಾಕೆ ಭಯ ಅಂದರು. ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ, ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ. ಆ ಕೊಲಗಡಕರ ನಾಯಕ ಇದ್ನಲ್ಲ, ಗುಹೆಯೊಳಗೆ ಹೋಗಬೇಕು ಅಂತ ಯಾವನೋ ಕೂಗಿದ್ನಲ್ಲ, ಅವ್ನು ಹೇಳಿದೆ, ಏ ಹುಚ್ಚ ತಲೆಯಲ್ಲೇನೋ ನಿನಗೆ, ಜೇಡ್ರ ಬೆಲೆ ಕಾಣಿಸಲ್ಲೇನು ಬಾಗಿಲಿಗೆ, ಜೇಡ್ರ ಬೆಲೆ ಕಟ್ಟಿದ್ರು ಹಂಗೊಳಗೆ ಹೋಗ್ತಾರೆ ಅವರು, ತಲೆಯಲ್ಲ ನಿನಗೆ, ಬೇರೆ ಕಡೆ ಹುಡ್ಕೊಂಡು ನಡಿ. ಬೇರೆ ಕಡೆ ಹೋದ್ರೆ ಎಲ್ಲರೂ, ಇಬ್ಬರು ಪ್ರಾಣನ ಉಳಿತು. ಈ ಘಟನೆ ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಸಲ ಅನ್ಕೋತೀವಿ ಕಷ್ಟ ಪರಿಸ್ಥಿತಿ ಬಂದಾಗ ಯಾರೂ ಇಲ್ಲ ಸಹಾಯ ಮಾಡೋರು, ಒಬ್ಬರೇ ಆಗಿಬಿಟ್ಟಿವಿ ನಾವು ಅಂತೀವಿ. ದಯವಿಟ್ಟು ಅನ್ಕೋಬೇಡಿ, ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳಾಗಿರೋದಿಲ್ಲ. ನಿಮ್ಮ ನಂಬಿಕೆ

0: ಬಲವಾಗಿರೋ ತನಕನೂ ಭಗವಂತ ನಿಮ್ಮ ಜೊತೆಗೆ ಇರ್ತಾನೆ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ. ಕಷ್ಟಕಾಲದಲ್ಲಿ ಎಲ್ಲ ಮುಗಿದೋಯ್ತು, ಕುಸಿದೋಯ್ತು, ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬರೇ ಆಗಿರೋಲ್ಲ, ಯಾವತ್ತೂ ಒಬ್ಬರೇ ಆಗಿರೋಲ್ಲ. ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ದರೂ ಕಾಪಾಡುತ್ತೆ. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಇಟ್ಕೋಬೇಡಿ, ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಯಾವಾಗಿದ್ದರೂ ಕಾಪಾಡುತ್ತೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಕರುಣಾಳುವಳಕಿ
2: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ವೃಂದಗಾನದಲ್ಲಿ ಶಿಶುನಾಳ ಶರೀಫರ ರಚನೆ.

0: ಇದು ಹಿತಮಿತವಾದ ಮಾತಿನ ಮಥನದಿಂದ ಸೃಷ್ಟಿಯಾದ ನಾದದ ನವನೀತ. ಭಾವ, ಧ್ವನಿಶಕ್ತಿ ಮತ್ತು ಚಿಂತನಶೀಲ ಗುಣವನ್ನು ಹೊಂದಿರುವ ಶ್ರೇಷ್ಠ ಕಾವ್ಯ ಹೇಗೆ ಸಂಕೀರ್ಣವೋ ಹಾಗೆ ಹಿತಮಿತವಾದ ಮಾತು ಕೂಡ. ಆದುದರಿಂದ ಮಾಣಿಕ್ಯವಾಗುವುದು, ಮುತ್ತಾಗುವುದು, ಕೊನೆಗೆ ಮಾತೇ ಜ್ಯೋತಿರ್ಲಿಂಗವಾಗುವುದು ಹಿತಮಿತವಾದ ಮಾತಿನ ಶಕ್ತಿಯಿಂದಲೇ. ಕಾವ್ಯಕ್ಕೆ ರಸವೇ ಮುಖ್ಯವೆಂದು ಕೆಲವರ ವಾದವಿದ್ದರೆ ಮತ್ತೆ ಕೆಲವರದು ಧ್ವನಿಯೆಂದು. ಇಂತಹ ವಾದಗಳೇನೇ ಇದ್ದರೂ ಕಾವ್ಯದ ಶರೀರ ಮಾತ್ರ ಮಾತು ಅಥವಾ ಧ್ವನಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕವಿತೆ ವಾಚ್ಯವಾದರೆ ಅಂಥ ಕವಿತೆ ಕಾವ್ಯವೆಂದು ಪರಿಗಣಿಸಲ್ಪಡುವುದಿಲ್ಲ. ಒಬ್ಬ ವ್ಯಕ್ತಿಯ ಮಾತಾದರೂ ಕೂಡ ಹಿತಮಿತವಾಗಿದ್ದರೆ ಅದಕ್ಕೊಂದು ಘನತೆ ಪ್ರಾಪ್ತವಾಗುತ್ತದೆ. ಹಾಗಿಲ್ಲದೇ ಇರುವ ವ್ಯಕ್ತಿಯನ್ನು ವಾಚಾಳಿ ಎನ್ನುತ್ತೇವೆ. ಇಂತಹ ವಾಚಾಳಿತನದಿಂದ ಸಂಘರ್ಷಗಳು ಉಂಟಾದ, ನಗೆ ಪಾಟಲಿಗೆ ಗುರಿಯಾದ ಅನೇಕ ಉದಾಹರಣೆಗಳಿವೆ. ಹಿತಮಿತವಾದ ಮಾತುಗಾರಿಕೆ ಎಂದರೆ ಯಕ್ಷಗಾನ ತಾಳಮದ್ದಳೆಯ ಅರ್ಥಗಾರಿಕೆಯಂತೆ. ಪ್ರಸಂಗದ ಪಾತ್ರಕ್ಕೆ ಉಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ, ವ್ಯಾಪ್ತಿ ಮೀರದಂತೆ ಅರ್ಥ ಹೇಳುವುದು ಅಥವಾ ಮಾತನಾಡುವುದು ಒಂದು ಕಲೆ. ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ನೀಡುವುದಿದ್ದರೆ, ನನ್ನ ದೃಷ್ಟಿಯಲ್ಲಿ ದೇರಾಜೆ ಸೀತಾರಾಮಯ್ಯನವರ ಅರ್ಥಗಾರಿಕೆ. ಇದು ಇಷ್ಟೇ ಅಲ್ಲ, ಮಾತಿನ ಕಲೆಗಾರಿಕೆ ಕೂಡ. ದೇರಾಜವರೀಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಹಿತಮಿತವಾದ ಅರ್ಥಗಾರಿಕೆಯ ನೆನಪು ಇನ್ನೂ ನನ್ನ ಸ್ಮೃತಿಪಟಲದಲ್ಲಿ ಗಾಢವಾಗಿ ಉಳಿದುಕೊಂಡಿದೆ. ನನ್ನ ಚಿಂತನೆಯ ಆರಂಭದಲ್ಲಿ ಹಿತಮಿತವಾದ ಮಾತಿಗೆ ಕಾವ್ಯದ ಉದಾಹರಣೆಯನ್ನು ನಾನು ನೀಡಿದೆ. ಈಗ ಅಂಥದೇ ಇನ್ನೊಂದು ಉದಾಹರಣೆ ಹೀಗಿದೆ. ನವ್ಯ ಕಾವ್ಯದ ರೂವಾರಿ ಎಂದು, ಒಂದು ಜನಾಂಗದ ಕಣ್ಣು ತೆರೆಯಿಸಿದ ಕವಿಯೆಂದು ಪ್ರಸಿದ್ಧಿ ಪಡೆದ ಗೋಪಾಲಕೃಷ್ಣ ಅಡಿಗರ ಶರದ್ಗೀತಾ ಕವಿತೆಯಲ್ಲಿನ ಅರ್ಥಗರ್ಭಿತವಾದ ಪ್ರಸಿದ್ಧ ಚರಣವೊಂದು ತಟ್ಟನೆ ನನ್ನ ನೆನಪಿಗೆ ಬರುತ್ತದೆ. ಆ ಚರಣ ಹೀಗಿದೆ: ಈಗ ಈ ಲೋಕ ಅಸ್ತವ್ಯಸ್ತ, ಗಡಿಯಾರ ಬಿಚ್ಚಿ, ಯಂತ್ರೋಪಯಂತ್ರಗಳ ಚೆಲ್ಲಾಪಿಲ್ಲಿ ಚೆಲ್ಲಿ, ಕೈ ಕಟ್ಟಿ ಕುಳಿತ ರಿಪೇರಿಯವನಂತೆ, ಯಾವ ತಿರುಗಣಿ ಮೊಳೆಯ ನೆಲ್ಲಿ ಹಾಕಲಿ, ಮತ್ತೆ ಈ ಸುರುಳಿ ತಂತಿಯನ್ನೆಲ್ಲಿ ತುರುಕಲಿ, ಗಡಿಯಾರವಿದೆ, ಯಂತ್ರವಿದೆ, ಎಲ್ಲ ಇವೆ, ಇಲ್ಲ ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ, ಎಲ್ಲ ಇದ್ದು ಜೋಡಣೆ ಸಮರ್ಪಕವಾಗದೇ ಇದ್ದರೆ ಯಾವುದೇ ವಸ್ತು ಒಟ್ಟಂದದಲ್ಲಿ ಪರಿಪೂರ್ಣವಲ್ಲ ಎಂಬುದೇ ಈ ಚರಣದ ತಾತ್ಪರ್ಯ. ಇದನ್ನು ಹಿತಮಿತವಾದ ಮಾತಿಗೆ ಅನ್ವಯಿಸಿ ಹೇಳುವುದಾದರೆ, ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಯಾರಿಗೆ ಹೇಳಬೇಕು ಎನ್ನುವ ಯುಕ್ತಾಯುಕ್ತ ವಿವೇಚನೆ ನಮಗಿರಬೇಕು.
1: ಇದುವರೆಗೂ ಜಿಎಸ್ ಉಬರಡ್ಕ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ಘನ ಜೀವಾಮೃತದಲ್ಲಿ ಜೀವಾಣುಗಳು ಸುಪ್ತಾವಸ್ಥೆಯಲ್ಲಿದ್ದು ತಂಪು ಲಭಿಸಿದ ಕೂಡಲೇ ಕಾರ್ಯಪ್ರವೃತ್ತಗೊಳ್ಳುತ್ತವೆ. ಮಳೆ ಆಸರೆಯಲ್ಲಿನ ಅಲ್ಪಾವಧಿ ಬೆಳೆಗಳಿಗೆ ಘನ ಜೀವಾಮೃತದ ಅವಶ್ಯಕತೆ ಬಹಳಷ್ಟಿದೆ. ಇದನ್ನು ತಯಾರಿಸಲು 100 ಕಿಲೋಗ್ರಾಂ ದೇಸಿ ಹಸುವಿನ ಸೆಗಣಿ, 2 ಕಿಲೋಗ್ರಾಂ ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯಗಳ ಹಿಟ್ಟು ಹಾಗೂ 1 ಹಿಡಿ ಬದುವಿನ ಮಣ್ಣನ್ನು ಸ್ವಲ್ಪ ಗೋಮೂತ್ರವನ್ನು ಚಿಮುಕಿಸಿ ಸರಿಯಾಗಿ ಮಿಶ್ರಣ ಮಾಡಬೇಕು. ನಂತರ ನೆರಳಿನಲ್ಲಿ ತೆಳುವಾಗಿ ಹರಡಿ ಒಣಗಿಸಬೇಕು. ಒಣಗಿದ ನಂತರ ಕೈಯಿಂದ ಪುಡಿ ಮಾಡಿ 100 ಕಿಲೋಗ್ರಾಂ ತಿಪ್ಪೆ ಗೊಬ್ಬರದ ಜೊತೆಗೆ 10 ಕಿಲೋಗ್ರಾಂ ಘನ ಜೀವಾಮೃತವನ್ನು ಮಿಶ್ರಣ ಮಾಡಿ ಬೆಳೆಗಳಿಗೆ ಒದಗಿಸಬೇಕು. ಇನ್ನು ಬೆಳೆಗಳಿಗೆ ಹೊದಿಕೆ, ಇದನ್ನು ಮುಚ್ಚ

0: ಕುತ್ತಿಗೆ ಅಂತನೂ ಕರೆಯುತ್ತಾರೆ. ಬೆಳೆ ಸಾಲುಗಳ ನಡುವೆ ಹಾಗೂ ಗಿಡಮರಗಳ ಬುಡದ ಪಾತಿಗಳ ಅಗಲಕ್ಕೆ ಜೈವಿಕವಾಗಿ ಶಿಥಿಲಗೊಳ್ಳುವ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಮಂದವಾಗಿ ಹರಡಿದಲ್ಲಿ ಮಣ್ಣು ಬಹುಕಾಲ ಹಸಿಯಾಗಿ ಉಳಿಯುತ್ತೆ. ಮಳೆಯಾದಾಗ ಮೇಲ್ಮಣ್ಣು ಕೊಚ್ಚಿ ನಷ್ಟವಾಗೋದಿಲ್ಲ, ಕಳೆಗಳು ಅಷ್ಟಾಗಿ ಪೀಡಿಸೋದಿಲ್ಲ ಹಾಗೂ ಅವು ಬಹು ನಿಧಾನವಾಗಿ ಕೊಳೆತು ಗೊಬ್ಬರವಾಗುತ್ತೆ. ಇವೆಲ್ಲದಕ್ಕೂ ಮಿಗಿಲಾಗಿ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಹಾಗೂ ಎರೆಹುಳುಗಳು ಅಸಂಖ್ಯಾತವಾಗಿ ವೃದ್ಧಿ ಹೊಂದುತ್ತವೆ. ಮಣ್ಣಿನ ಉಷ್ಣತೆ ಒಂದೇ ತೆರನಾಗಿರುತ್ತೆ. ಈ ಮುಚ್ಚಿಗೆಯಲ್ಲಿ ಮೂರು ತರಹದ ವಿಧಗಳಿವೆ: ಮಣ್ಣಿನ ಹೊದಿಕೆ, ಒಣ ಹೊದಿಕೆ ಹಾಗೂ ಜೀವಂತ ಹೊದಿಕೆ. ಮಣ್ಣಿನ ಹೊದಿಕೆಯನ್ನ ಸಾಯಿಲ್ ಮಲ್ಚಿಂಗ್ ಎನ್ನುತ್ತಾರೆ. ಮಣ್ಣಿನ ಹೊದಿಕೆ ಎಂದರೆ ಮೇಲ್ಮಣ್ಣನ್ನು ಸಡಿಲಗೊಳಿಸುವುದು ಅಥವಾ ಪುಡಿ ಮಣ್ಣನ್ನು ಹರಡೋದು. ಮಣ್ಣಿನ ಹೊದಿಕೆ ಮಾಡೋದ್ರಿಂದ ಮಣ್ಣಿನ ಒಳಪದರಗಳಲ್ಲಿ ತೇವಾಂಶ ಹೆಚ್ಚು ಕಾಲ ಇದ್ದು ಬೆಳೆಗಳಿಗೆ ಪೂರೈಕೆಯಾಗುತ್ತದಲ್ಲದೆ ಕಳೆಗಳ ಪ್ರಮಾಣ ಕಡಿಮೆಯಾಗುತ್ತೆ. ತೋಟಗಾರಿಕೆ ಬೆಳೆಗಳ ಸಾಲುಗಳ ನಡುವೆ ಮಣ್ಣಿನ ಹೊದಿಕೆ ಬಹಳ ಉಪಯುಕ್ತ. ಇನ್ನು ನೈಸರ್ಗಿಕವಾಗಿ ಕ್ರಮೇಣ ಶಿಥಿಲಗೊಂಡು ಅದರಲ್ಲಿನ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುವ ಸಾವಯವ ತ್ಯಾಜ್ಯವನ್ನು ಹರಡಿದಾಗ ಅದನ್ನು ಒಣಹೊದಿಕೆ ಎನ್ನುತ್ತಾರೆ. ಅಂತಹ ಸಾಮಗ್ರಿಗಳನ್ನು ಮಣ್ಣಿನ ಮೇಲೆ ಪದರದಂತೆ ಇಲ್ಲವೇ ಚದುರಿದಂತೆ ಹರಡಿದಾಗ ಅದು ಮಣ್ಣಿನ ಮೇಲ್ಪದರವನ್ನು ಆವರಿಸಿ ಬಿಸಿಲು ನೇರವಾಗಿ ಮಣ್ಣಿನ ಕಣಗಳ ಮೇಲೆ ಬಿದ್ದು ತೇವಾಂಶ ಆವಿಯಾಗಿ ಹೋಗುವುದನ್ನು ತಪ್ಪಿಸುತ್ತೆ. ಪ್ರಾರಂಭಕ್ಕೆ ಅದು ಕಳಿಯದೇ ಇದ್ದರೂ ದಿನ ಕಳೆದಂತೆ ಮಣ್ಣಿನಲ್ಲಿನ ತೇವಾಂಶ, ಉಷ್ಣತೆ ಮತ್ತು ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಕಳಿತು ಗೊಬ್ಬರವಾಗಿ ಮಾರ್ಪಡುತ್ತೆ. ಮಳೆಯಾದಾಗ ಅಥವಾ ಬೆಳೆಗೆ ನೀರನ್ನು ಒದಗಿಸಿದಾಗ ತೇವಾಂಶ ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇಂಗುತ್ತೆ. ಮಣ್ಣು ಕೊಚ್ಚುವುದಾಗಲಿ ಅಥವಾ ಮಳೆ ನೀರು ಹರಿದು ಪೋಲಾಗುವುದಾಗಲಿ ಇದರಲ್ಲಿ ಇರುವುದಿಲ್ಲ. ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಅನುಕೂಲಕರ ವಾತಾವರಣ ಉಂಟಾಗಿ ಅವು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಗೊಂಡು ಮಣ್ಣಿನ ಕಣಗಳನ್ನು ಸಡಿಲಗೊಳಿಸಿ ಗಾಳಿಯಾಡುವಂತೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತೆ. ಜಮೀನಿನಲ್ಲಿಯೇ ಅಲ್ಲದೆ ಬೇರೆಡೆಯಿಂದ ಸಂಗ್ರಹಿಸಿದ ಒಣಹುಲ್ಲು, ಸೋಗೆ, ಗರಿ, ತರಗು, ಕಳೆ ಸಸ್ಯಗಳು, ಸೊಪ್ಪು, ಸದೆ, ಬೆಳೆ ಕೊಯ್ಲಿನ ನಂತರದ ಉಳಿಯುವ ಸಸ್ಯ ಭಾಗಗಳು, ಸಿಪ್ಪೆ, ತೆಂಗಿನ ನಾರಿನ ಪುಡಿ, ಕಸಕಡ್ಡಿಗಳು ಮುಂತಾದ ಸಾಮಗ್ರಿಗಳೆಲ್ಲವೂ ಒಣಹೊದಿಕೆಗೆ ಬಳಸಲು ಉಪಯುಕ್ತವಿರುತ್ತೆ. ಇನ್ನು ಜೀವಂತ ಹೊದಿಕೆ ಅಂದರೆ ಸಜೀವ ಹೊದಿಕೆ. ಯಾವುದೇ ಒಂದು ಗಿಡ್ಡ ಬೆಳೆಯಲ್ಲಿನ ಸಾಲುಗಳ ನಡುವೆ ಇಲ್ಲವೇ ಬದುಗಳ ಮೇಲೆ ಎತ್ತರದ ಬೆಳೆಗಳನ್ನು ಬೆಳೆದಾಗ ಎತ್ತರದ ಬೆಳೆಗಳು ಗಿಡ್ಡ ಬೆಳೆಗಳಿಗೆ ನೆರಳನ್ನು ಒದಗಿಸುತ್ತೆ. ಇನ್ನು ನೈಸರ್ಗಿಕ ಕೃಷಿಯಲ್ಲಿ ನಾಲ್ಕನೆಯದು ಮಣ್ಣಿನ ಹ್ಯೂಮಸ್ ಅನ್ನು ವೃದ್ಧಿಸಿ ಮಣ್ಣಿನ ವಾಯುಗುಣವನ್ನು ವೃದ್ಧಿಸುವುದು, ಅಂದರೆ ಮಣ್ಣಿನ ವಾತಾವರಣವಾಗಿದ್ದು ಇದರಲ್ಲಿ ಶೇಕಡ 50% ಗಾಳಿ ಹಾಗೂ ಶೇಕಡ 50% ನೀರಿನ ಅಣುಗಳ ಮಿಶ್ರಣವನ್ನು ಒಳಗೊಂಡಿದೆ. ಮಣ್ಣಿನ ಪದರಗಳಲ್ಲಿನ ತೇವ ಮತ್ತು ಗಾಳಿಯ ಮಿಶ್ರಣವೇ ಈ ಆರ್ದ್ರತೆ. ಯಾವುದೇ ಬೆಳೆ ಚೆನ್ನಾಗಿ ಫಲಿಸಬೇಕಾದರೆ ಸಮತೋಲನ ಪೋಷಕಾಂಶಗಳ ಜೊತೆಗೆ ಅಗತ್ಯ ಪ್ರಮಾಣದ ತೇವಾಂಶ ಪೂರೈಕೆಯಾಗಬೇಕು. ಗೊಬ್ಬರಗಳಲ್ಲಿನ ಪೋಷಕಾಂಶಗಳು ಕರಗಿ ಬೇರು ಸಮೂಹಕ್ಕೆ ಸಿಗುವಂತೆ ಮಾಡಲು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರೋದು ಮುಖ್ಯ. ಬೆಳೆಗಳಲ್ಲಿನ ಆರ್ದ್ರತೆಯನ್ನ ಕಾಪಾಡುವಲ್ಲಿ ಸಾಲುಗಳ ನಡುವೆ ಅಥವಾ ಪಾತಿಗಳಲ್ಲಿ ಮೊದಲಿಗೆ ಒಣಹೊದಿಕೆ ಸಾಮಗ್ರಿಗಳನ್ನು ಹರಡಿ ಅನಂತರ ಅದರ ಮೇಲೆ ಹಸಿ ಅಥವಾ ಜೀವಂತ ಹೊದಿಕೆಯನ್ನ ಬಳಸಬೇಕು. ಆಗ ವಾತಾವರಣದಲ್ಲಿನ ತೇವಾಂಶ ಅಥವಾ ಆರ್ದ್ರತೆಯು ಸೆಳೆಯಲ್ಪಟ್ಟು ಪೋಷಕಾಂಶಗಳನ್ನು ಹೀರುವ ಬೇರು ಸಮೂಹಕ್ಕೆ ಲಭ್ಯಗೊಳ್ಳುತ್ತೆ. ಆರ್ದ್ರತೆಯು ಮಣ್ಣಿನಲ್ಲಿ ಎರೆಹುಳು ಮತ್ತು ಇತರ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ವೃದ್ಧಿಸಿ ಅವುಗಳು ಹೆಚ್ಚು ಕ್ರಿಯಾಶೀಲವಾಗಿರಲು ಕಾರಣವಾಗುತ್ತೆ. ಈ ನಾಲ್ಕು ತತ್ವಗಳನ್ನು ನೈಸರ್ಗಿಕ ಕೃಷಿಯ ಚಕ್ರಗಳೆಂದು ಸಹ ಕರೆಯುತ್ತಾರೆ. ಯಾವುದೇ ಖರ್ಚಿಲ್ಲದೆ ಬೇಸಾಯವನ್ನು ಮಾಡುವ ತಂತ್ರವೇ ನೈಸರ್ಗಿಕ ಕೃಷಿ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂ ವೆಂಕಟೇಶ್ ಕುಮಾರ್ ಹಾಡಿದ ಸಿದ್ಧಲಿಂಗೇಶ್ವರ ಅವರ ರಚನೆ ತತ್ವಚಿಂತಾಮಣಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ

0: ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರೇಣುಕಾ ನಾಕೋಡ್ ಹಾಡಿದ ಚನ್ನಬಸವಣ್ಣ ಅವರ ರಚನೆ.

ಇದುವರೆಗೆ ಗಾನ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
0: ಆಕಾಶವಾಣಿ ಕಾರವಾರ, ಸಮಯ 7:02. ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7ರಂದು ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015ರಲ್ಲಿ ಕೇಂದ್ರ ಸರ್ಕಾರ ಆಗಸ್ಟ್ 7ನ್ನು ರಾಷ್ಟೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ. ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ. ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತ್ಯಜಿಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು, ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ

0: ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047 ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
5: ಕಳೆದ 6 ವರ್ಷಗಳಲ್ಲಿ AIC ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
1: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ ಇಂದು 12ನೇ ರಾಷ್ಟ್ರೀಯ

0: ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
2: ಆಕಾಶವಾಣಿ ಕಾಡು ಕಲಿಸುವ ಪಾಠ. ಪ್ರಾಯೋಜಕರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು.
3: ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂವಾದವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿಎಸ್ ಗೋಪಾಲ್ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ಕೆ ಶಿವಮೂರ್ತಿ.
4: ಪ್ರವೀಣ್ ಭಾರ್ಗವ್ ಅವರೇ ನಮಸ್ಕಾರ.
5: ನಮಸ್ಕಾರ.
4: ಟಿಎಸ್ ಗೋಪಾಲ್ ಅವರೇ ತಮಗೂ ನಮಸ್ಕಾರ.
5: ನಮಸ್ಕಾರ ಸರ್.
4: ಅಭಿವೃದ್ಧಿ ಹೆಸರಲ್ಲಿ ಸಮೃದ್ಧವಾಗಿರುವಂತಹ ಕಾಡನ್ನು ಕಡಿದು ಪರಿಹಾರದ ರೂಪದಲ್ಲಿ ಬೇರೆ ಕಡೆ ಗಿಡಗಳನ್ನು ನೆಟ್ಟು ಬಳಸೋದು ಸೂಕ್ತವಾದ ಕ್ರಮ ಅಂತ ಅನ್ಸುತ್ತೆ ತಮಗೆ ಪ್ರವೀಣ್ ಭಾರ್ಗವ್ ಅವರೇ?
5: ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ, ಒಂದು, ನಾವು ಇದನ್ನ ವೈಜ್ಞಾನಿಕ ವಿಶ್ಲೇಷಣೆ ಏನಿದೆ ಇದನ್ನ ಪರಿಗಣಿಸಲೇಬೇಕಾಗತ್ತೆ. ಈಗ ಅರಣ್ಯ ನಾಶಕ್ಕಿಂತ ಅರಣ್ಯ ಛಿದ್ರೀಕರಣ ಜೀವ ವೈವಿಧ್ಯಕ್ಕೆ ಅತಿ ದೊಡ್ಡ ಕುತ್ತು. ಇದು 30-40 ವರ್ಷದ ದೀರ್ಘವಾದಂತ ವೈಜ್ಞಾನಿಕ ವಿಶ್ಲೇಷಣೆ ನಡೆದಿದೆ. ಆದ್ದರಿಂದ ನಾವು ನೈಸರ್ಗಿಕ ಅರಣ್ಯಗಳನ್ನ ಕಡಿದು ಅದರ ಪರ್ಯಾಯವಾಗಿ ಪರಿಹಾರಾತ್ಮಕ ನೆಡುತೋಪುಗಳನ್ನು ನೆಟ್ಟು ಅದರಲ್ಲೂ ಹೇಳ್ಬೋದು 2 ಪಟ್ಟಷ್ಟು ನಾವು ಮಾಡ್ತಾ ಇದ್ದೀವಿ ಅಂತ. ಅದು ಯಾವುದೇ ಸೂಕ್ತ ವಿಷಯ ಅಲ್ಲ. ಆದ್ದರಿಂದ ನಾವು ಈ ಛಿದ್ರೀಕರಣ ತಡೆಯೋ ಅಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲೇಬೇಕಾಗತ್ತೆ. ಅದರಿಂದ 2-3 ಮಟ್ಟದಲ್ಲಿ ನಮಗೆ ಬೆನಿಫಿಟ್ ಆಗತ್ತೆ. ಜೀವ ವೈವಿಧ್ಯತೆ ಕಾಪಾಡಕ್ಕೆ ಅದು ಅತಿ ಸೂಕ್ತ. ಯಾಕಂದ್ರೆ ಯಾವಾಗ ಈ ರಸ್ತೆ, ಗಣಿಗಾರಿಕೆ ಈ ಒಂದು ಸಮೃದ್ಧವಾದಂತ ಕಾಡು ಒಳಗೆ ಬಂದಾಗ ಅದು ಕ್ರಮೇಣ ಕಾಡನ್ನ ಬರಡು ಮಾಡುತ್ತೆ. ಎಡ್ಜ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ. ಸೊ ಆದ್ದರಿಂದ ನಾವು ನಮ್ಮ ನೀತಿಗಳನ್ನು ಬದಲಾವಣೆ ಮಾಡಿಕೊಂಡು ಈ ಅರಣ್ಯ ಛಿದ್ರೀಕರಣ ತಡಿಲೇಬೇಕಾಗತ್ತೆ. ಹೌದು, ಅಭಿವೃದ್ಧಿಗೆ ಸ್ವಲ್ಪ ಅರಣ್ಯಗಳು ನಾಶ ಆಗತ್ತೆ. ಆದರೂ ಕೂಡ ನಾವು ಎಲ್ಲೆಲ್ಲಿ ಛಿದ್ರೀಕರಣದ ಪರಿಣಾಮ ಜಾಸ್ತಿ ಇದೆ ಅಲ್ಲಿ ನಾವು ಪರ್ಯಾಯ ವ್ಯವಸ್ಥೆಗಳನ್ನು ಕಂಡುಕೋಬೇಕಾಗತ್ತೆ. ಏನಪ್ಪ ಅದು? ಎಷ್ಟೋ ಕಡೆ ರೋಡ್ಗಳನ್ನು ನಾವು ಅದರ ಅಲೈನ್ಮೆಂಟ್ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆ ಸಮೃದ್ಧವಾದಂಥ ಅರಣ್ಯಗಳನ್ನ ತಡಿಬೋದು. ಇಲ್ಲ, ಕೆಲವು ಕಡೆ ನಾವು ಈ ಫ್ಲೈಓವರ್ ಇತ್ಯಾದಿಯನ್ನು ಮಾಡ್ಕೋಬಹುದು. ಆವಾಗ ಸಂಪರ್ಕನೂ ಇರುತ್ತೆ, ಅರಣ್ಯಗಳು ಉಳ್ಕೊಳ್ಳುತ್ತೆ. ಸೊ ಆದ್ದರಿಂದ ಈ ಪರಿಹಾರಾತ್ಮಕ ನೆಡುತೋಪು ನೀತಿಯನ್ನು ನಾವು ಕೈಬಿಡಬೇಕಾಗತ್ತೆ. ಛಿದ್ರೀಕರಣ ನಾವು ಎದುರಿಸಿ ಅದಕ್ಕೆ ಸೂಕ್ತವಾದಂಥ ಬೇರೆ ಪರಿಹಾರಗಳನ್ನು ಕಂಡುಕೋಬೇಕಾಗತ್ತೆ.
4: ಈ ಸಮುದಾಯ ಸಂರಕ್ಷಣೆ ಅಂತಂದ್ರೆ ಕಾಡುಗಳನ್ನ ರಕ್ಷಣೆ ಮಾಡೋದಕ್ಕೆ ಗ್ರಾಮ ಸಭೆಗಳಂತಹ ಸಮುದಾಯಗಳಿಗೆ ಜವಾಬ್ದಾರಿಯನ್ನ ಒಪ್ಪಿಸೋದು ಸರಿಯಾದಂತಹ ನೀತಿ ಅಂತ ತಮಗನ್ಸುತ್ತ?
5: ಖಂಡಿತ ಇಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ನಾವೆಲ್ಲ ತೆರಿಗೆದಾರರು, ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ. ಆ ತೆರಿಗೆ ಹೋಗಿ RBI ಖಜಾನೆಯಲ್ಲಿ ಸೇರುತ್ತೆ. ಹಾಗೆ ಅಂದ್ಬಿಟ್ಟು ಈ ಖಜಾನೆಯಲ್ಲಿ ಇರೋದು ನಮ್ದೇ ಹಣ, ನಮ್ಗೆಲ್ಲಾರ್ಗೂ ಒಂದೊಂದು ಬೀಗದ ಕೈ ಕೊಡಿ, ನಾವು ಅದನ್ನ ಸರಿಯಾಗಿ ಕಾಪಾಡ್ಕೊಂತೀವಿ ಅಂದ್ರೆ ಇದು ಎಲ್ಲ ನಾವು ಉಂಟ. ಸೊ ಈ ನೀತಿ ಆಗೋದಿಲ್ಲ. ಇನ್ನೊಂದು ಅತಿ ಮುಖ್ಯವಾದಂಥ ವಿಷಯ, ಈ ವನ್ಯಜೀವಿ ಕಳ್ಳಸಾಗಾಣಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ $20 billion ಹೆಚ್ಚು ಇಂಟರ್ಪೋಲ್ ಸಂಸ್ಥೆ ಇದನ್ನ ಎಣಿಕೆ ಮಾಡಿದೆ. ಹಾಗಿರುವಾಗ ಇದರಲ್ಲಿ ಇರುವಂತ ಆಸಾಮಿಗಳು ಯಾವ ಗ್ರಾಮ ಸಭೆ ನಿರ್ಧಾರನ ನೋಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡುವಂತ ಜನ ಅಲ್ಲ. ಅವರು ಮಾಡುವಂತ ಅಕ್ರಮಗಳನ್ನ ಮಾಡಿಕೊಂಡೇ ಹೋಗ್ತಾರೆ. ಆದ್ದರಿಂದ ನಮಗೆ ಒಂದು ಶಾಸನಬದ್ಧ ರಕ್ಷಣಾ ವ್ಯವಸ್ಥೆ ಇರಲೇಬೇಕು.

0: ಇದಿಲ್ಲ ಅಂದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗೋಲ್ಲ, ವನ್ಯಜೀವಿಗಳನ್ನ ಕಾಪಾಡಕ್ಕಾಗೋದಿಲ್ಲ. ಹಾಗಿರುವಾಗ ಈ ಒಂದು ಸಮುದಾಯ ಸಂರಕ್ಷಣೆ ಹೇಗೆ, ಅದನ್ನು ನಾವು ಸೇರಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅದು ಈ ರಕ್ಷಣೆಯ ಎರಡನೇ ಪದರ ಆಗಬಹುದು, ಆದರೆ ಖಂಡಿತ ಮೊದಲನೇ ಪದರ ಆಗಕ್ಕೆ ಅವಕಾಶ ಇಲ್ಲ. ಸೊ ಆದ್ದರಿಂದ ಸಮುದಾಯಗಳು ಖಂಡಿತ ಇದರಲ್ಲಿ ಪಾಲ್ಗೊಳ್ಬೇಕಾಗತ್ತೆ, ರಕ್ಷಣಾ ವ್ಯವಸ್ಥೆಗೆ ಅವರು ಸ್ಪಂದಿಸಬೇಕಾಗತ್ತೆ. ಆದರೆ ಬರೀ ಅವ್ರಿಗೆ ಬಿಟ್ಟರೆ ವ್ಯವಸ್ಥಿತ ಒಂದು ಅಕ್ರಮಗಳಿವೆ ವನ್ಯಜೀವಿಗಳ ಮೇಲೆ, ಅದನ್ನ ತಡೆಯಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಈ ತರ ಎರಡನೇ ಪದರ ಆಗಿ ಸಮುದಾಯಗಳು ಖಂಡಿತ ಭಾಗವಹಿಸಬೇಕಾಗತ್ತೆ, ಆದರೆ ಪೂರ್ತಿ ಅವರಿಗೆ ಒಪ್ಪಿಸೋದು ಸೂಕ್ತ ಅಲ್ಲ.
1: ವನ್ಯಜೀವಿಗಳ ಜೊತೆ ಶಾಂತಿಯುತವಾದಂತಹ ಸಹಬಾಳ್ವೆ ಸಾಧ್ಯ ಅನ್ನೋ ಒಂದು ವಿಚಾರ ಏನಿದೆಯಲ್ಲ, ಇದು ಭ್ರಮೆ ಅಂತೀರ ಅಥವಾ ನಿಜವಾಗ್ಲೂ ಇದು ಕಾರ್ಯಸಾಧುವಾಗುವಂತಹ ವಿಚಾರನ?
0: ಇಲ್ಲ, ಖಂಡಿತ ಇದು ಭ್ರಮೆ. ಅದು ಭಾರತ ದೇಶಕ್ಕೆ ಸೀಮಿತವಾಗಿ ನಾವು ಮಾತಾಡಿದಾಗ, ಈಗ ಅಮೆಜಾನ್ನಲ್ಲಿ ಯಥೇಚ್ಛವಾದಂತಹ ಕಾಡು 50,000 ಚದುರ ಕಿಲೋಮೀಟರ್ ನಲ್ಲೂ ಒಬ್ಬರೂ ಇಲ್ಲ ವ್ಯಕ್ತಿ, ಆ ಥರದ ಪರಿಸ್ಥಿತಿಯಲ್ಲಿ ಇದು ನಡೀಬಹುದು. ಆದರೆ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಈಗ ಉದಾಹರಣೆಗೆ ನಾವು ನಾಗರಹೊಳೆ ತಗೊಳ್ಳೋಣ, 600 ಚದುರ ಕಿಲೋಮೀಟರ್ ರಕ್ಷಿತ ಪ್ರದೇಶದಲ್ಲಿ 60 ಹೆಚ್ಚು ಹುಲಿಗಳು, 600 ಹೆಚ್ಚು ಆನೆಗಳ ಮಧ್ಯ 6,000 ಜನ ಬದುಕಕ್ ಆಗೋದೇ ಇಲ್ಲ. ಇದು ಜನಕ್ಕೂ ಒಂದು ದೊಡ್ಡ ಕುತ್ತು, ವನ್ಯಜೀವಿಗಳಿಗೂ ಕುತ್ತು. ಆದ್ದರಿಂದ ಸೂಕ್ತವಾದಂತಹ ನೀತಿ ಏನು ಅಂದರೆ, ಇದು ಸರ್ಕಾರದ ನೀತಿಯೂ ಹೌದು, ಏನು ಅಂದರೆ ಈ ಒಂದು ಜನವಸತಿ ಮತ್ತು ಜನರು ಇರುವಂಥ ಈ ಪ್ರದೇಶಗಳಿಂದ ಅವ್ರಿಗೆ ಸೂಕ್ತವಾದ ಪರ್ಯಾಯ ವ್ಯವಸ್ಥೆ ಆಚೆ ಕಡೆ ಮಾಡಿಕೊಟ್ಟು, ಈಗ ನಾಗರಹೊಳೆ ಲೆಕ್ಕ ತಗೊಂಡ್ರೂ ಕೂಡ 802 ಕುಟುಂಬಗಳು ಆಚೆ ಬಂದಿವೆ ಸರ್ಕಾರದ ಬೇರೆ ಬೇರೆ ಸ್ಕೀಮ್ ತಗೊಂಡು. ಆಗ ವನ್ಯಜೀವಿಗಳಿಗೂ ಮಾನವ ಒತ್ತಡ ಇಲ್ಲದಿರುವಂಥ ನೆಲೆ ಸಿಗುತ್ತೆ, ಮತ್ತು ಜನರಿಗೂ ಬೇರೆ ಎಲ್ಲ ಸೌಕರ್ಯಗಳು ಅಲ್ಲಿ ಕಲ್ಪಿಸ್ಕೊಡ್ಬೋದು. ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ, ಈಗ ನಮ್ಮ ದೇಶದಲ್ಲಿ ಕೇವಲ 4% ವನ್ಯಜೀವಿ ರಕ್ಷಣೆಗೆ ಮೀಸಲಿಟ್ಟಿದ್ದೀವಿ. ಪ್ರಶ್ನೆ ಏನು ಅಂದರೆ, 96% ಭೂಭಾಗವನ್ನು ನಾವು ಬಳಸಿಕೊಂಡು ನಾವು ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ದಕ್ಕಿಸ್ಕೊಂಡಿಲ್ಲ ಅಂದರೆ, ಈ 4%ನಲ್ಲೂ ನಾವು ಎಲ್ಲ ಥರ ಮಾನವ ಚಟುವಟಿಕೆಗಳನ್ನು ಬಿಟ್ಟು ಅದನ್ನು ನಡೆಸ್ಕೊಂಡು ಹೋದಾಗ ಇದು ಸೂಕ್ತನಾ? ಖಂಡಿತ ಇಲ್ಲ. ಆದ್ದರಿಂದ ಈ 4% ಏನಿದೆ, ನ್ಯಾಷನಲ್ ಪಾರ್ಕ್ ಸ್ಯಾಂಕ್ಚುರಿ, ಇವುಗಳನ್ನು ನಾವು ಮಾನವರಹಿತ ಪ್ರದೇಶಗಳಾಗಿ ಕಾಪಾಡಿಕೊಳ್ಳಲೇಬೇಕಾಗತ್ತೆ. ಇನ್ನೊಂದು, ನಮ್ಮ ಸಂವಿಧಾನದ ಅಡಿಯಲ್ಲಿ ಬಹಳ ಮುಖ್ಯವಾದಂಥ ಒಂದು ನೀತಿ ಅನ್ಬೋದು, ಪ್ರಿನ್ಸಿಪಲ್ ಅನ್ಬೋದು, ಏನು ಅಂದರೆ ಇಂಟರ್ ಜನರೇಷನಲ್ ಈಕ್ವಿಟಿ. ಅಂದರೆ ನಮ್ಮ ಪೀಳಿಗೆಗೆ ಸೀಮಿತವಾದಲ್ಲ ಇದು, ಮುಂದಿನ ಪೀಳಿಗೆಗಳಿಗೂ ಈ ವನ್ಯಜೀವಿ ಸಂಪತ್ತನ್ನು ಉಳಿಸಿಕೊಟ್ಟು ಅಂತ ಒಂದು ಹೊಣೆ ನಮ್ಮ ಮೇಲಿದೆ. ಹಾಗಿರುವಾಗ ಎಲ್ಲೆಲ್ಲಿ ಮಾನವನ ಪ್ರಭಾವ ಬೀರಿದೆ ಅಲ್ಲಿ ವನ್ಯಜೀವಿಗಳು ಜಗ್ಗಿಬಿಟ್ಟಿವೆ. ಆದ್ದರಿಂದ ಇದನ್ನೆಲ್ಲ ಸರಿಯಾಗಿ ನಾವು ಪರಿಗಣಿಸಿ ಜನಕ್ಕೂ ಸೂಕ್ತವಾದಂಥ ಪರಿಹಾರ ಕೊಟ್ಟು ಅವರನ್ನ ಪುನರ್ವಸತಿ ಮಾಡಿ ವನ್ಯಜೀವಿಗಳನ್ನು ಇಂಥ ನೆಲೆಗಳಲ್ಲಿ 4% ಭಾರತದ ಭೂಭಾಗದಲ್ಲಿ ನಾವು ಇದನ್ನು ಕಾಪಾಡ್ಕೋಬೇಕಾಗುತ್ತೆ.
1: ಗೋಪಾಲ್ ಅವರೇ, ಇವತ್ತಿನಿಂದ ಒಂದು ಹೊಸ ಬಾನುಲಿ ಸರಣಿ ಆರಂಭ ಆಗ್ತಾ ಇದೆ, ಈ ಸರಣಿ ಬಗ್ಗೆ ತಮ್ಮ ಪುಸ್ತಕದ ಬಗ್ಗೆ ಮಾತು.
2: ಈಗ ಮಾತನಾಡಿದಂಥ ನಮ್ಮ ಸ್ನೇಹಿತರು ಪ್ರವೀಣ್ ಭಾರ್ಗವ್ ಅವರು, ನಾನು ಮುಖ್ಯವಾಗಿ KM ಚಿನ್ನಪ್ಪನವರ ಶಿಷ್ಯರು ಅಂತ ಹೇಳಬೇಕು. ನಾಗರಹೊಳೆಯಲ್ಲಿ ಬಹಳ ಕಾಲ ರೇಂಜರ್ ಆಗಿ ಕೆಲಸ ಮಾಡಿದಂಥ ಚಿನ್ನಪ್ಪನವರು ನಿವೃತ್ತಿ ಪಡೆದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಅವ್ರ ಪ್ರಶ್ನೆ ಬಂದಾಗ, ಶಾಲಾ ಮಕ್ಕಳನ್ನು ನಾನು ಸಂಪರ್ಕಿಸ್ತೇನೆ, ಅವರಿಗೆ ನಾನು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಹೇಳ್ಕೊಡ್ತೇನೆ ಅಂತ ಹೇಳಿದರು. ಈಗ ತಮಗೆ ಸಂದರ್ಶನ ಕೊಟ್ಟಂಥ ಪ್ರವೀಣ್ ಭಾರ್ಗವ್ ಅವರು ಮಾತನ್ನು ಹೇಳಿದ್ರು, ಮುಂದಿನ ಪೀಳಿಗೆಗೆ ನಾವು ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ಉಳಿಸಿಕೊಡೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ. ಚಿನ್ನಪ್ಪನವರು ಒಂದು ಕಡೆ ಕುದುರೆ ಮುಖದ ಗಣಿಗಾರಿಕೆಯನ್ನು ತಡೆಯುವುದರ ಬಗ್ಗೆ, ನಾಗರಹೊಳೆ ಬಂಡೀಪುರಗಳಲ್ಲಿ ರಾತ್ರಿ ವಾಹನ ಸಂಚಾರವನ್ನು ತಡೆಗಟ್ಟುವುದರ ಬಗ್ಗೆ ಎಲ್ಲ ಏನು ಕ್ರಮಗಳನ್ನು ಮಾಡಬೇಕು, ಅದಕ್ಕೆ ಕಾನೂನಿನ ಬೆಂಬಲವನ್ನು ಪಡ್ಕೊಂಡು ಬೇಕಾದ ಕ್ರಮವನ್ನು ತಗೊಳ್ಳಿಕ್ಕೆ ಯಶಸ್ವಿ ಆದರು. ಇನ್ನೊಂದು ಕಡೆ ಅವರು ಈ ವಿಚಾರವನ್ನು ಬಹಳ ಎಚ್ಚರದಲ್ಲಿ ಗಮನದಲ್ಲಿ ಇಟ್ಕೊಂಡಿದ್ರು, ಏನಂದ್ರೆ ಮಕ್ಕಳಿಗೆ ನಾವು ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಡಬೇಕು ಅಂತ. ಅದಕ್ಕೆ ಅವರು ಆರಿಸಿಕೊಂಡಿದ್ದು, ನಾನು ಕೆಲಸ ಮಾಡ್ತಿದ್ದ ಕೊಡಗಿನ

0: ಶ್ರೀಮಂಗಲದ ಕಾಲೇಜಿನೇ, ಅವರು ಅಲ್ಲಿ ಹಳೆ ವಿದ್ಯಾರ್ಥಿ. ಆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾಗರಹೊಳೆ, ಬ್ರಹ್ಮಗಿರಿ, ಬಂಡೀಪುರ, ಕುದುರೆಮುಖ, ಭದ್ರಾ ಅಭಯಾರಣ್ಯ ಇಲ್ಲೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾಯೋಗಿಕವಾಗಿ ಅವರಿಗೆ ತರಗತಿಗಳನ್ನು ಅವ್ರು ನಡೆಸಿಕೊಟ್ರು. ಇದನ್ನು ನಾಡಿನಾದ್ಯಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಹೋದ ಕಡೆಯಲ್ಲಿ, ಅದು ಹಳ್ಳಿ ಇರಬಹುದು, ದೊಡ್ಡ ಊರಿರಬಹುದು, ಹತ್ತೇ ಮಕ್ಕಳಿರಬಹುದು, ಅಥವಾ ಐ ಎ ಎಸ್ ಆಫೀಸರ್ಗಳ ದೊಡ್ಡ ತಂಡವೇ ಇರಬಹುದು, ಇವರೆಲ್ಲರನ್ನೂ ಉದ್ದೇಶಿಸಿ ಅವರು ಅನೇಕ ಸ್ಲೈಡ್ ಪ್ರದರ್ಶನಗಳನ್ನು ನಡೆಸಿಕೊಟ್ರು. ಭಾಳ ಸೊಗಸಾದ ಕಾರ್ಯಕ್ರಮ, ಇದೊಂದು ರೀತಿಯಲ್ಲಿ ಜನಪದ ಗಾಯಕ ಹಾಡ್ತಾ ಇದ್ದಂತ ರೀತಿ. ಅದೆಲ್ಲವನ್ನು ಕೂಡ ನಾವು ದಾಖಲು ಮಾಡ್ಕೊಳ್ಳೋಕೆ ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಂಜೆ ಹೊತ್ತು ಅವ್ರ ಜೊತೆಗೆ ನಾನು ಹೋಗ್ತಾನೆ ಇದ್ದೆ. ಆಗ ಇದೆಲ್ಲವನ್ನು ನನ್ನ ನೆನಪು ಇಟ್ಕೊಂಡು ನಾನು ಇದನ್ನು ಒಂದು ಪುಸ್ತಕ ರೂಪದಲ್ಲಿ ಬರೀಲಿಕ್ಕೆ ನಾನು ಆಲೋಚನೆ ಮಾಡಿದೆ. ಕಾಡಿನೊಳಗೊಂದು ಜೀವದ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ಚಿನ್ನಪ್ಪನವರ ಆತ್ಮಕಥನವನ್ನು ನಾನು ನಿರೂಪಣೆ ಮಾಡಿದ್ನೋ ಅದರ ಮುಂದುವರಿಕೆಯಾಗಿ ವನ್ಯಜೀವಿ ಸಂರಕ್ಷಣಾ ಶಿಕ್ಷಣದ ಬಗ್ಗೆ ಅವರು ಮಾಡಿಕೊಟ್ಟಂಥ ಈ ಉಪನ್ಯಾಸದ ಕಾರ್ಯಕ್ರಮಗಳೇನಿದೆ ಮತ್ತು ಪ್ರಕೃತಿ ಶಿಬಿರಗಳು ಏನಿದೆ ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಪುಸ್ತಕ ರೂಪದಲ್ಲಿ ಬರಿಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಾಡು ಕಲಿಸುವ ಪಾಠ ಅನ್ನೋ ಪುಸ್ತಕದಲ್ಲಿ ಅದನ್ನು ನಾನು ನಿರೂಪಣೆ ಮಾಡಿದೆ. ಇದು ಬಹಳ ಪರಿಣಾಮಕಾರಿಯಾಗಿ ಸಂವಹನ ಆಯಿತು, ಜೊತೆಗೆ ಎಲ್ಲ ಕಡೆ ಇದು ವ್ಯಾಪಕವಾಗಿ ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿತು. ಕಾಡು ಕಲಿಸುವ ಪಾಠಕ್ಕೆ ಸಾಹಿತ್ಯ ಅಕಾಡೆಮಿಯಿಂದ ಕೂಡ ಪುರಸ್ಕಾರ ಲಭಿಸಿತು. ಈ ಪುರಸ್ಕಾರದ ನಿಜವಾದ ಕೀರ್ತಿ ಚಿನ್ನಪ್ಪನವರು ಸಲ್ಲಬೇಕು, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಸಾರ್ವಜನಿಕವಾಗಿ ಇದನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಯಿತಲ್ಲ ಅನ್ನೋದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷದ ವಿಚಾರ. ಅದು ಈಗ ಆಕಾಶವಾಣಿಯಲ್ಲಿ ಮುಂದಿನ ವಾರಗಳಲ್ಲಿ ಜನರ ಕಿವಿಗೆ ಕೂಡ ತಲುಪಿಸಬೇಕು ಅಂತ ಹೇಳಿ.
1: ನೀವು ಬರೆದಿರುವಂತಹ ಪುಸ್ತಕವನ್ನು ಓದಲಿದ್ದೀರಿ, ಕಾಡು ಕಲಿಸುವ
0: ಪಾಠ.
1: ಪಾಠ ಅಂತಿಮವಾಗಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಪ್ರವೀಣ್ ಅವರೇ?
2: ನಾವು ಈಗ ಬಹಳ ಮುಖ್ಯವಾದಂತ ಒಂದು ಸನ್ನಿವೇಶದಲ್ಲಿದ್ದೀವಿ. ಏನು ಅಂದ್ರೆ, ಈಗ ನಾವೇನು ಚರ್ಚೆ ಮಾಡಿದ್ವಿ ಈ ವಿಷಯಗಳನ್ನ ನೀತಿಯಲ್ಲಿ ನಾವು ಅದನ್ನ ಬಳಸಿಕೊಂಡು ಈ ಒಂದು 4% ಭೂಭಾಗದ ರಕ್ಷಣೆ ಬಗ್ಗೆ ಸಾಕಷ್ಟು ನಾವು ಕೆಲಸ ಮಾಡಿ ಅದನ್ನು ಉಳಿಸ್ಕೊಂಡಲ್ಲಿ ಮುಂದಿನ ಪೀಳಿಗೆಗೆ ಇದು ಖಂಡಿತ ಒಂದು ಅವರ ಆಸ್ತಿ. ಅದನ್ನು ನಾವು ಉಳಿಸ್ಕೊಟ್ಟು ಇಲ್ಲದೆ ಇದ್ರೆ ಮುಂದಿನ ಪೀಳಿಗೆ ಏನು ಹೇಳುತ್ತೆ? ಏನು ಇಷ್ಟು ವಿಜ್ಞಾನ, ಇಷ್ಟು ತಿಳುವಳಿಕೆ ಎಲ್ಲ ಇದ್ದು ನಮಗೆ ಇವತ್ತು ಯಾವ ವನ್ಯಜೀವಿ ಸಂಪತ್ತು ಉಳಿದಿಲ್ವಲ್ಲ ಅನ್ನೋ ಮಾತನ್ನ ನಾವು ಕೇಳಬಾರ್ದು, ಅದು ಆಗ್ಲೂಬಾರ್ದು. ಇನ್ನೊಂದು, ಇದನ್ನ ನಾವು ಈಗ ಮಾಡಲಿಲ್ಲ ಅಂದರೆ ನಾವು ಸೋತ್ ಬಿಡ್ತೀವಿ. ಆದ್ದರಿಂದ ಸಮಯ ಸರಿಯಾಗಿದೆ. ಈಗಿರೋ ಒತ್ತಡಗಳ ಮಧ್ಯ ನಾವು ಇದನ್ನು ಖಂಡಿತ ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ.
1: ಒಳ್ಳೆಯದು ಪ್ರವೀಣ್ ಭಾರ್ಗವ್ ಅವರೇ ಹಾಗೂ ಟಿ ಎಸ್ ಗೋಪಾಲ್ ಅವರೇ, ಇದುವರೆಗೂ ವನ್ಯಜೀವಿ ಸಂರಕ್ಷಣೆ ಹಾಗೂ ಮಾನವ ಸಮಾಜ ಈ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮ ಯಶಸ್ವಿ ಆಗಲಿ. ವಂದನೆಗಳು. ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ.
3: ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತ ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದ್ದವರು ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿ ಎಸ್ ಗೋಪಾಲ್ ಅವರು. ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೆ ಶಿವಮೂರ್ತಿ.
4: ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ಕೇಳಿದಿರಿ. ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು.
3: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂ ವಿಸ್ತೀರ್ಣದ ಶೇಕಡ 4 ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವರೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರ ಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
5: ವನ್ಯಜೀವಿ ಸಂರಕ್ಷಣೆಯ ಈ ಸಂದೇಶವನ್ನು ಶ್ರೀ ಎಚ್ಎನ್ಎ ಪ್ರಸಾದ್ ಮತ್ತು ಶ್ರೀಮತಿ ಗೀತಾ ರಾಮಮೂರ್ತಿಯವರ ಸೌಜನ್ಯದಿಂದ ಈ ಕಾರ್ಯಕ್ರಮದ ಮೂಲಕ ಪ್ರಾಯೋಜಿಸುತ್ತಿರುವವರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು. ಆಕಾಶವಾಣಿ ಹಾಸನ, ಭದ್ರಾವತಿ, ಕಾರವಾರ ಹಾಗೂ ಮಂಗಳೂರು ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಶ್ರೋತೃಗಳು, ಇಂದು ಮುಂಜಾನೆ

0: 시소.
1: ಶ್ರೋತೃಗಳು, ಇಂದು ಮುಂಜಾನೆ 7:35ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 8:30ಕ್ಕೆ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ ಹಿಂದೂಸ್ತಾನಿ ಗಾಯನ ಗಿರಿಜಾದೇವಿ ಅವರಿಂದ. 10:02ಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇಂದು ಸಂಜೆ 5:00ಗೆ ನಮ್ಮ ನಿಲಯದಿಂದ ಗೀತೆಗೊಂದು ಪ್ರಶ್ನೆ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ದೀಪಕ್ ಕುಮಾರ್ ಮತ್ತು ಸುವರ್ಣ ನಾಯಕ್. 6:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ವಿಷಯ ತಜ್ಞರು ಡಾಕ್ಟರ್ ರುದ್ರಗೌಡ, ವಿಭಾಗ ಮುಖ್ಯಸ್ಥರು ಬೇಸಾಯ ಶಾಸ್ತ್ರ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಕೃಷಿ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20ಕ್ಕೆ ಜನಪದ ಸಂಗೀತದಲ್ಲಿ ಮಲಯಸ್ವಾಮಿ, ತಾತಾಗುಣಿ, ಕಲಘಟಕಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೈಗಾರಿಕಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ ಎರಡು ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ವಾರ್ತೆಗಳ ವಿವರ. ಪ್ರತಿಯೊಬ್ಬ ನಾಗರಿಕನೂ ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 ಆಗಸ್ಟ್ 7ರಂದು ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
1: ಮ್ಯಾ ಆಜ ಆಗ್ರಹ ಕರ್ತಾ ಹೂ 7 ಅಗಸ್ತ್ ಹ್ಯಾಂಡ್ಲೂಮ್ ಡೇ ಹೋಗಾ ಹಮನೆ ಉತ್ಸಾಹ ಔರ್ ಉಮಂಗ್ ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ ಹಮಾರಾ ಕಾಮ್ ಹೈ ಆತ್ಮನಿರ್ಭರ್ ಭಾರತ್ ಬನಾನೆ ಕೆ ಲಿಯೆ ಹಮಾರಿ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭೀ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಛ್ ನ ಕುಛ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೆ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
0: 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರಾ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟ್ರೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6ನೇ ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150ನೇ ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9ರಿಂದ 17ರವರೆಗೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಆಗಸ್ಟ್ 15ರಂದು ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4ನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕ

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರದ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು ನಿರಾಶೆ ವ್ಯಕ್ತಪಡಿಸಿದ್ದು ಅದನ್ನು ದುರದೃಷ್ಟಕರ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ. ಇದರೊಂದಿಗೆ ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ದ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ದಿನಗಳ ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ಧತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿಯವರು ದೂರವಾಣಿ ಕರೆ ಮಾಡಿದ್ದು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನಿನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ದ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ 8 ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ ಯಿಕ್ ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಭಾರತ ಮಹಿಳಾ ಟಿ20 ಏಷ್ಯಾ ಕಪ್ 2026ರ ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. 28ರಂದು ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು 13ರಂದು ಫೈನಲ್ ಪಂದ್ಯ ನಡೆಯಲಿದೆ. ಟಿ20 ಮಾದರಿಯ ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ 5ರಂದು ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018ರ ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022ರಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಸ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:30ಗೆ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು ಮದುವೆ ಮನೆ ಚಿತ್ರದ ಗೀತೆ ಹಾಡಿದ್ದಾರೆ ಟಿಪ್ಪು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮಣಿಕಾಂತ್ ಕದ್ರಿ.

Tak mogę tu zamknąć.

0: ಬಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಒಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶ್ರೀ ಭರತ ಬಾಹುಬಲಿ ಚಿತ್ರದ ಗೀತೆ ಹಾಡಿದ್ದಾರೆ ಮಂಜು ಮಾಂಡವ್ಯ, ಮೈತ್ರಿ ಅಯ್ಯರ್ ಮತ್ತು ಸಂಗಡಿಗರು. ಮಂಜು ಮಾಂಡವ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮಣಿಕಾಂತ್ ಕದ್ರಿ.

ಈಗ ಕೇಳಿ ರಾಧನಗಂಡ ಚಿತ್ರದ ಗೀತೆ. ಹಾಡಿದ್ದಾರೆ ನವೀನ್ ಮಾಧವ್, ವಿಸ್ಮಯ ವಿನಾಯಕ್. ಪ್ರವೀಣ್ ಭೂಷಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮಣಿಕಾಂತ್ ಕದ್ರಿ.

0: മാലുണ്ട്, പദ്യവാരസോ കാത്തു കാശേ കോർത്തി ചേർ മാൽക്ക് എന്ന കിച്ചിക.
1: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದು ಮುಂಜಾನೆ 8:30 ನಮ್ಮ ನಿಲಯದಿಂದ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಆಕಾಶವಾಣಿ ಕಾರವಾರ ಸಮಯ 8:00 ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಿಬಿಐ ಶಂಕರ್ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿದ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರ ಕುರುಬನ ರಾಣಿ, ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ. ಗೀತರಚನೆ ಮತ್ತು ಸಂಗೀತ ವಿ ಮನೋಹರ್ ಅವರದು.

ಚಿತ್ರ ಲಕ್ಷ್ಮೀ ಸರಸ್ವತಿ, ಗಾಯಕರು ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

0: ಗೌರಿ ಚಿತ್ರದ ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಕುರಾಸೆಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.
1: ಪವಲಕ್ಕೆ ಕಾಂಚನ ಮಿನ ಮಿನ ಡಾಂ ಡೂಂ ದಸ್ಸಾ ಪುಸ್ತಕ

ಇದುವರೆಗೆ ಮಂಜುಳಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪೂರ್ವಋಣಗಳ ಲೆಕ್ಕ ನೊಂದಬೇಕೆಂದಿದ್ದೊಡಿಂದೆ ಮೊದಲನಿಡು. ಎಂದಿಗಾನು ನಿನ್ನ ಪೂರ್ವಋಣಗಳ ಲೆಕ್ಕ ನೊಂದಬೇಕೆಂದಿದ್ದೊಡಿಂದೆ ಮೊದಲನಿಡು. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ.

ಋಣ ತೀರಿಕೆ ಹೇಗೆ? ಈ ನಿಜವಾಗಿ ನಮ್ಮ ನಮ್ಮಲ್ಲೇ ಕೇಳಿ ಡಿವಿಜಿಯವ್ರು ಎಷ್ಟೋ ಸಲ ತಮಗೆ ಬಂದ ಪ್ರಶ್ನೆ ಅನಿಸೋದಿಲ್ಲ, ಎಲ್ಲ ಮನುಷ್ಯನಿಗೂ ಸಹಜವಾಗಿ ಜೀವನದಲ್ಲಿ ಬರುವಂಥ ಪ್ರಶ್ನೆ, ಅದನ್ನ ಎತ್ಕೊಳ್ತಾರೆ. ಋಣ ತೀರಿಕೆ ಹೇಗಪ್ಪ? ಎಂದಿಗಾನು ನಿನ್ನ ಪೂರ್ವ ಋಣಗಳ ಲೆಕ್ಕ ನೊಂದಬೇಕೆಂದಿರ್ದಡೆ. ನೊಂದು ಅಂದರೆ ದಾಖಲಾಗುವಂಥ ಅರ್ಥ, ಅಪರೂಪದ ಶಬ್ದ ಇದು. ಯಾವತ್ತಿಗಾದರೂ ನಿನ್ನ ಹಿಂದೆ ಮಾಡಿದ ಋಣಗಳ ಲೆಕ್ಕ ಇದೆಯಲ್ಲ, ಎಷ್ಟು ಋಣ ರೀ ನಮ್ಮದು, ಏನಿತು ಜನ್ಮದಲ್ಲಿ, ಏನಿತು ದೇವರಿಗೆ, ಏನಿತು ನಾವು ಋಣಿಯೋ. ಈ ಜೀವನ ಅನ್ನೋದಿದೆಯಲ್ಲ, ಶಿವರುದ್ರಪ್ಪರು ಹೇಳುವಂತೆ ಗಣಿ ಅದು, ಋಣದ ರತ್ನ ಗಣಿ. ಅದರಿಂದ ಎಷ್ಟು ಲೆಕ್ಕ ಹಾಕಕ್ಕೆ ಹೋಗ್ಬೇಡ. ಎಂದಿಗಾರು ನಿನ್ನ ಪೂರ್ವ ಋಣಗಳ, ಪೂರ್ವ ಹಿಂದೆ ಮಾಡಿದ ನೀನು ಪಡೆದ ಋಣಗಳ ಲೆಕ್ಕ, ಅದನ್ನು ದಾಖಲಿಸೋದಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಇವತ್ತಿಂದಲೇ ಶುರು ಮಾಡು. ಓ 16 ವರ್ಷದ ಬೇಡಪ್ಪ, 17ನೇ ವರ್ಷ ಏನು ಮಾಡ್ತೀಯ ಅದನ್ನು ಹೇಳು, ಹಿಂದೆ ಮೊದಲನಿಡು. ಇನ್ನೊಂದು, ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ. ಇದು ಡಿ ವಿ ಜಿಯವರು ಲೋಕಪ್ರೀತಿ ಅಂದರೆ ಅದನ್ನೇ, ಇನ್ನೊಬ್ಬರಿಗೆ ಅಪಚಾರವಾಗದಂತೆ ಹೆರರು ಅಂದರೆ ಹೊರಗಿನವರಿದಾರಲ್ಲ, ಅವರನ್ನು ನಿನ್ನ ಹೃದಯ ವಿಸ್ತಾರದಿಂದ ಅಂದಿಸಿಕೋ. ಈ ಅಂದಿಸು ಅನ್ನೋದು ಬಹಳ ಒಳ್ಳೆಯ ಶಬ್ದ. ಈ ಗಿಡದಲ್ಲಿ ಏನಾದ್ರು ಕೇಳಕ್ಕೆ ಹೋದಾಗ ಒಂದು ಕೋಲ್ ಇಟ್ಕೊಂಡು ಅಂದಿಸ್ಕೊಳ್ತೀವಿ, ಅದನ್ನು ಮೇಲೆ ಕೆಳಕ್ಕೆ ತಳ್ಕೊಳ್ತೀವಿ, ಹೂ ಕಿಡ್ಬೇಕಾದ್ರೂ ಅಷ್ಟೇ. ಹಾಗೆ ಬದುಕಿನಲ್ಲಿ ನಿಮ್ಗೆ ಹೊಂದದೇ ಇದ್ದಾಗ ಕೊಕ್ಕೆಯಿಂದ ಅದನ್ನು ನಿನ್ನಲ್ಲಿ ಬಗ್ಗಿಸ್ಕೊಂಡು ಪ್ರಪಂಚನ ಪ್ರೀತಿಸೋದನ್ನು ಕಲ್ತ್ಕೋ. ಅಷ್ಟೇ ಅಲ್ಲ, ಹೊಂದು ವಿಶ್ವಾತ್ಮತೆಯ. ಡಿ ವಿ ಜಿಯವರಿಗೆ ಇದು ಭಾಳ ಮುಖ್ಯವಾದ ಭಾವ. ಇದು ವಿಶ್ವಾತ್ಮತೆ ಅಂದರೆ ಏನಪ್ಪ? ತರಂಗ ವಲಯ ಅಂತ ಕರೀತಾರೆ ಅದನ್ನು. ಡಿ ವಿ ಜಿಯವರು ದೊಡ್ಡ ಸರೋವರಕ್ಕೆ ದಪ್ಪ ಕಲ್ಲು ಎಸ್ತರೆ, ಎಷ್ಟು ದೂರ ದೂರಿಗೆ ತರಂಗಗಳು ದುಂಡು ದುಂಡು ದುಂಡು ದುಂಡಾಗಿ ಅಲೆಯಲೆಯಾಗಿ ಹೇಳುತ್ತಲ್ಲ, ಹಾಗೆ ಪ್ರಪಂಚದಲ್ಲೂ ಕೂಡ ನಾವು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗೋದು, ತೆಗೆದುಕೊಳ್ಳೋದು ನೀವು, ನೀವು ಪಾತ್ರವಾಗೋದು ಅವರು. ಆದ್ದರಿಂದ ಇದನ್ನೇ ವಿಶ್ವಾತ್ಮಕತೆ ಅಂತ ಕರೀತಾರೆ. ಬಹಳ ಸೊಗಸಾದ ಒಂದು ಭಾವವುಳ್ಳಂಥ ಪದ್ಯ ಇದು.

ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪತೆರದಿ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪತೆರದಿ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋಜ್ಞಾನಿ ಮಂಕುತಿಮ್ಮ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋಜ್ಞಾನಿ ಮಂಕುತಿಮ್ಮ.

0: ಇನ್ನೊಂದು ಬದುಕಿನ ಕಲೆ ಅಂತ ಕರೀತಾರೆ, ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಜೀವನ ಕಲೆ, ಅದೊಂದು ಯೋಗ ಅದು. ಈಗ ಉದಾಹರಣೆಗೆ ನಮಗೇನೋ ನಷ್ಟ ಆಯ್ತಪ್ಪ, ನಮ್ಮ ಪಕ್ಕದ ಅಂಗಡಿಯವನಿಗೆ ಹೋಟ್ಲಿಗೆ ವ್ಯಾಪಾರ ಆಗ್ತಾ ಇದೆ ಚೆನ್ನಾಗಿ, ನಿಮ್ಮ ಹೋಟ್ಲಿಗೆ ವ್ಯಾಪಾರ ಆಗಲಿಲ್ಲ, ಯಾಕೆ ಸಂಕಟ ಪಡ್ತೀಯ? ಅದಕ್ಕೆ ಕಾರಣ ಹುಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ, ಅಪ್ಪ ಇರೋ ತನಕ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ, ಕೊನೆಗೆ ಮಗನ ಬಿಡ್ತಾನಲ್ಲ ಅವನಿಗೆ ತುಂಬ ಪ್ರಾಫಿಟ್ ತಂದುಬಿಟ್ರೆ ಅವನು ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ಬಹಳ ಒಳ್ಳೆ ಮಾತಿದು. ಅಸೂಯೆ ಇದೆಯಲ್ಲ, ಕೊಂಡೆಯ ಚಾಡಿ ಇತ್ಯಾದಿಗಳಿಂದ ತುಂಬಿದ ಈ ಬದುಕಿದೆಯಲ್ಲ, ದ್ವೇಷ ಈರ್ಷೆ ಅಸೂಯೆ, ಯಾಕಪ್ಪ ನಿನಗೆ? ಅವನಿಗೆ ರ್ಯಾಂಕ್ ಬಂತು ಅಂದರೆ ನಿಂಗೆ ಯಾಕೆ ಬೇಜಾರು? ಆ ಪಕ್ಕದ ಮನೆಯವನು ಸ್ವಲ್ಪ ಪ್ರಮೋಷನ್ ಸಿಕ್ತು ಅಂದರೆ ನಿಂಗೆ ಯಾಕೆ ಸಂಕಟ? ಅಂದರೆ ತನಗೆ ಬಂದ ಲಾಭ ತನಯಂಗೆ ಬಂದಾಗ ಜನಕನ್ ಅಪ್ಪ ತನದೆಂದು ಸಂತಸಿ ಪತ್ತಾರೆ, ನಿನಗೇ ಬಂತು ಅಂತ ಸಂತೋಷ ಪಡ್ತೀಯಲ್ಲ. ಹಾಗೆ ಜಗದೊಳ್ ಆರ್ಗೆ ಆವ ಸೊಗವಾದೊಡಂ ತನದೆನ್ನುತ್ತಾ. ಇಷ್ಟು ಮನಸ್ಸು ಬೆಳೆಸೋದು ಭಾಳ ಕಷ್ಟ ಅಂತ ಇಟ್ಕೊಳ್ಳಿ. ಲೋಕದಲ್ಲಿ ಯಾರಿಗೆ ಯಾವ ಸುಖ ಆದರೂ ಕೂಡ ಅದು ತನ್ನ ಸುಖ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಒಂದ್ಸಲ ಡಿ ವಿ ಜಿಯವರ ಸ್ನೇಹಿತರು ಟಿ ಎಸ್ ವೆಂಕಣ್ಣಯ್ಯನವರು ಎಸ್ ಎಸ್ ಎಲ್ ಸಿಯಲ್ಲಿ ಹಳೆಗನ್ನಡನೇ ಇಡೋದ್ರ ಬದಲು ನವೋದಯದ ಗೀತೆಗಳನ್ನು ಕೂಡ ಇಡಬೇಕು ಅಂತ ತೀರ್ಮಾನ ಆಯಿತು ಅಂತ ಪೇಪರಲ್ಲಿ ಬಂದರೆ ಅವ್ರ ಮನೆ 3 ಮೈಲಿ ದೂರದಲ್ಲಿ ನಡ್ಕೊಂಬಂದು ಬೆಳಗಿನ ಜಾವದಲ್ಲಿ ಪೇಪರ್ ಓದಿದ ಕೂಡಲೇ ಡಿ ವಿ ಜಿಯವರ ಮನೆಗೆ ಬಂದು ಹೇಳಿದ್ರಂತೆ. ಅಂದರೆ ಹೀಗೆ ಜಗದೊಳ ಆರ್ಗ್ಯ ಆವ ಸೊಗವಾದೊಡಂ, ಕನ್ನಡ ಪ್ರೊಫೆಸರ್ ಆಗಿದ್ದವರು ಕನ್ನಡದಲ್ಲಿ ಹಳೆಗನ್ನಡ ಬಿಟ್ಟು ಇನ್ನೊಂದು ಕನ್ನಡವನ್ನು ಸೂಚಿಸ್ತೀನಿ ಅಂದಾಗ ಸಂತೋಷ ಪಡ್ತಾರೆ. ಯಾರಿಗೇ ಆಗಲಿ ಸಂತೋಷವಾಗಲಿ ಅದು ತನ್ನದೇನುತ್ತಾ. ಅನುಭವಿಪನೋ ಜ್ಞಾನಿ, ಜ್ಞಾನಿ ಇದಾನಲ್ಲ ಅವನು ಪ್ರಪಂಚದ ಎಲ್ಲ ಒಂದು ಹುಲ್ಲು ಕಡ್ಡಿ ಕಿತ್ತರು ನಕ್ಷತ್ರಕ್ಕೆ ನೋವಾಗುತ್ತೆ ಅಂತ ತಿಳ್ಕೊಳ್ಳೋ ಮನುಷ್ಯ ಅಂತ ಕರೀತಾರೆ ನಮ್ಮ ವೇದಗಳಲ್ಲಿ. ಅಂಥ ಮನುಷ್ಯ ವಿಶ್ವಪ್ರಜ್ಞೆ ಉಳ್ಳಂಥ ಮನುಷ್ಯ, ಎಲ್ಲ ಸೋದರ ಸೋದರಿಯರೊಂದಿಗೆ ಬಾಳಬೇಕು ಎಂದು ಮನಸ್ಸನ್ನು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥ ಮನುಷ್ಯ, ಆ ಇನ್ನೊಬ್ಬರ ಸುಖವೇ ತನ್ನ ಸುಖ. ಇದು ಯಾರಿಗೂ ಬರೋದಿಲ್ಲರಿ. ಇದು ನಮ್ಮ ಸುಖವನ್ನು ಬೇರೆ ಕಡೆ ಕಾಣೋದಿದೆಯಲ್ಲ, ಅಯ್ಯೋ ಅವ್ರು ಸಂತೋಷ ಪಡ್ತಾ ಇದ್ದಾರೆ ನಾವು ಸಂತೋಷ ಪಡೋಣ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ರಾಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, STD ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9

0: ಹತ್ತು ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇನ್ನು ಮುಂದೆ ಭಾವಗೀತೆಗಳು. ಕುವೆಂಪು ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಸಂಗೀತ ಸಿ ಅಶ್ವಥ್ ಅವರದು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕುವೆಂಪು ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ. ನಿನ್ನೆಡೆಗೆ ಬರುವಾಗ ಸಿಂಗರದ ಸಿರಿಯೇಕೆ.

ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಕುವೆಂಪು ರಚಿಸಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು. ಪಂಕಜ್ ಉದಾಸ್ ಮತ್ತು ಸಾಧನಾ ಸರ್ಗಮ್ ಹಾಡಿದ ಮೊಹರಾ ಚಿತ್ರದ ಗೀತೆ. ಆನಂದ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜು ಶಾ.

ದಿಲ್ ತೋ ಪಾಗಲ್ ಹೈ ಚಿತ್ರದ ಗೀತೆ. ಗಾಯಕರು ಉದಿತ್ ನಾರಾಯಣ್, ಆಶಾ ಭೋಸ್ಲೆ ಮತ್ತು ಸಂಗಡಿಗರು. ಗೀತರಚನೆ ಆನಂದ್ ಭಕ್ಷಿಯವರದು. ಸಂಗೀತ ಉತ್ತಮ್ ಸಿಂಗ್.

ಕಿಶೋರ್ ಕುಮಾರ್ ಹಾಡಿದ ಧರ್ಮಾತ್ಮ ಚಿತ್ರದ ಗೀತೆ. ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಕಲ್ಯಾಣ್ ಜಿ ಆನಂದ್ ಜಿ.

0: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತು.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.

0: 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರಿಂದ ಗಾಯನ ಕೇಳಲಿದ್ದೀರಿ, ಖಯಾಲ್ ಅಭೋಗಿ ಕಾನರಾ.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರಿಂದ ಗಾಯನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನಾನು ಸಂಗೀತ ನಿರ್ದೇಶಕ ಗೀತ ರಚನೆಕಾರ ವಿ ಮನೋಹರ್ ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ಗಾಗ ಕೇಳಿ. ಥ್ಯಾಂಕ್ ಯು.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯಾರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: 10:04:25 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮ ಮೆಚ್ಚಿನ, ಇಷ್ಟದ, ಕೇಳಬೇಕು ಅಂಥೇಳಿ ತವಕಿಸತಕ್ಕಂತಹ ಒಂದಿಷ್ಟು ಗೀತೆಗಳ ಗುಚ್ಛದೊಂದಿಗೆ ನಾನು ಕೂಡ ರೆಡಿಯಾಗೇ ಇದ್ದೇನೆ. ನೀವು ಕೂಡ ತಿಂಡಿ ಕಾಫಿ ಎಲ್ಲವನ್ನ ಮುಗಿಸಿ ಒಂದಿಷ್ಟು ಗೀತೆಗಳನ್ನು ಆರಾಮಾಗಿ 1 ಗಂಟೆ ಹೊತ್ತು ಕೇಳಿಕೊಂಡು ಬರುವ ಅನ್ನೋ ಒಂದು ಮನಸ್ಸಿನಲ್ಲಿ ಕೂತಿದ್ದೀರಾ ಅಂತ ನನಗೂ ಗೊತ್ತು. ನಿಮ್ಮ ಆಸೆ ನಿರಾಸೆ ಆಗೋದಿಲ್ಲ. ಕಾರ್ಯಕ್ರಮದ ಆರಂಭಕ್ಕೆ ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಮೂಡಿ ಬರುತ್ತೆ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ನಾ ಮೆಚ್ಚಿದ ಹುಡುಗ ಚಿತ್ರ ತೆರೆಕಂಡದ್ದು 1972 ಆರ್ ಎನ್ ಜಿ ಗೋಪಾಲ್ ನಿರ್ದೇಶನವನ್ನ ಮಾಡಿದ್ರು. ಈ ಚಿತ್ರವನ್ನ ಕಲ್ಪನಾ, ಶ್ರೀನಾಥ್, ಕೆ ಎಸ್ ಅಶ್ವಥ್, ಲೀಲಾವತಿ, ರಮೇಶ್, ವಾದಿರಾಜ್, ನಾಗೇಂದ್ರ ರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. 1972 ತೆರೆಕಂಡ ಚಿತ್ರ ಇದು ನಾ ಮೆಚ್ಚಿದ ಹುಡುಗ. ಆ ಚಿತ್ರದ ಒಂದು ಸುಂದರ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭದ ಗೀತೆ.

ಕಾರ್ಯಕ್ರಮದ ಮುಂದೆ ಪ್ರಸಾರವಾಗುತ್ತೆ 1967 ತೆರೆ ಕಂಡ ಚಿತ್ರ ಲಗ್ನ ಪತ್ರಿಕೆ. ಡಾಕ್ಟರ್ ಪ್ರಭಿ ಶ್ರೀನಿವಾಸ್ ಮತ್ತು ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಕೆಎಸ್ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು ಚಿತ್ರ ಇದು ಲಗ್ನ ಪತ್ರಿಕೆ. ಡಾಕ್ಟರ್ ರಾಜ್, ನರಸಿಂಹರಾಜು, ದ್ವಾರಕೇಶ್, ಜಿ ಉದಯಶಂಕರ್ ಇದ್ರು, ಜಯಂತಿ ಇದ್ರು, ಇವರೆಲ್ಲರ ತಾರಾಗಣದಲ್ಲಿ ಮೂಡಿ ಬಂದಂತಹ ಚಿತ್ರ ಇದು ಲಗ್ನ ಪತ್ರಿಕೆ. ಆ ಚಿತ್ರದ ಒಂದು ಮುದ್ದಾದ ಗೀತೆ

ಜಾನಕಿ ಅವರ ಸಿರಿಕಂಠದಲ್ಲಿ ಮೂಡಿಬಂದ ಗೀತೆ ಇಮ್ಮಡಿ ಪುಲಕೇಶಿ ಚಿತ್ರದಾಗಿತ್ತು. ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಇಮ್ಮಡಿ ಪುಲಕೇಶಿ ಚಿತ್ರ ತೆರೆಕಂಡದ್ದು 1967 ಎನ್ ಸಿ ರಾಜನ್ ಅವರ ನಿರ್ದೇಶನದಲ್ಲಿ ಇಮ್ಮಡಿ ಪುಲಕೇಶಿ ಚಿತ್ರ ಮೂಡಿಬಂತು. ಡಾ ರಾಜ್, ಉದಯಕುಮಾರ್, ಜಯಂತಿ, ಕಲ್ಪನಾ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರವಾದ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. 1 ಗಂಟೆಯ ಅವಧಿಯಲ್ಲಿ ಸಾಕಷ್ಟು ಗೀತೆಗಳನ್ನು ಕೇಳ್ತಾ ಸಾಗುವ ಅನ್ನುವ ಒಂದು ಪ್ರಯತ್ನ. ಚೌಕದ ದೀಪ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಎಸ್ ಜಾನಕಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಚೌಕದ ದೀಪ ಚಿತ್ರ ತೆರೆ ಕಂಡದ್ದು 1969. ಜಿ ವಿ ಅಯ್ಯರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ರಾಜೇಂದ್ರ ಕುಮಾರ್ ಇದ್ರು, ಆನಂದ್ ರಾಮ್ ಇದ್ರು, ನಿರಂಜನ್ ಬಾಲು ಇದ್ರು, ಪಂಡ್ರಿಭಾಯ್ ಇದ್ರು. ಈ ಒಂದು ಅಪರೂಪದ ಚಿತ್ರದ ಅಪರೂಪದ ಗೀತೆ

1969ರಲ್ಲಿ ತೆರೆ ಕಂಡ ಚಿತ್ರದ ಗೀತೆ ಕೇಳಿದ್ರಿ. ಬೃಂದಾವನ ಚಿತ್ರದ ಗೀತೆ, ಬಿಕೆ ಸುಮಿತ್ರಾ ಧ್ವನಿಯಾಗಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಬೃಂದಾವನ ಚಿತ್ರದ ತಾರಾಗಣದಲ್ಲಿ ಕಲ್ಪನಾ ಇದ್ರು, ಲೀಲಾವತಿ ಕುಮಾರ್, ಕುಮಾರಿ ಸುಮಾ ಇದ್ರು, ರಾಜಮ್ಮ, ರಾಜೇಶ್, ನರಸಿಂಹರಾಜು ಮುಂತಾದವರಿದ್ರು. ಎಸ್ ಪಿ ರಾಜಗೋಪಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ ಈಗ ಮೂಡಿಬರುತ್ತೆ. ಕಾಣದ ಕೈ ಚಿತ್ರದ ಗೀತೆ ಇವಾಗ ಪ್ರಥಮವಾಗಿ ಪ್ರಸಾರವಾಗುತ್ತೆ. ಎಂ ಎನ್ ಬಾಬು ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ಕಾಣದ ಕೈ ಚಿತ್ರ ತೆರೆ ಕಂಡದ್ದು 1973ರಲ್ಲಿ. ಕೆ ಸೀತಾರಾಮ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬರುತ್ತೆ. ರಮೇಶ್, ಶೈಲಶ್ರೀ, ಶ್ರೀನಾಥ್, ಶ್ರೀಲಲಿತಾ, ದಿನೇಶ್ ಮುಂತಾದವರು ತಾರಾಗಣದಲ್ಲಿರ್ತಾರೆ. ಆ ಚಿತ್ರದ ಗೀತೆಯ ನಂತರ ನೀವು ಕೇಳ್ತೀರಾ ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲೇನೆ ಜ್ವಾಲಾಮೋಹಿನಿ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಜ್ವಾಲಾಮೋಹಿನಿ ಚಿತ್ರ ತೆರೆ ಕಂಡದ್ದು 1973ರಲ್ಲಿ. ಎಸ್ ಎನ್ ಸಿಂಗ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸಂಪತ್ ರಂಗ, ಬಿ ಎಂ ವೆಂಕಟೇಶ್, ರಾಜಶ್ರೀ, ಬಿ ವಿ ರಾಧಾ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ ಈ ಹೊತ್ತಿನಲ್ಲಿ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 102.9 FM ನಲ್ಲಿ.

0: ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಜರೂರ್ ಸುನಿಯೆ ಶಾಮ್ ಚಾರ್ ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭ.

0: ವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.

0: 4x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂಡಿ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಕೇಳಿ ಸಂಗೀತ ಇತ್ತ ಕೇಳಿ ಹಿತ ಮಾತ ಸುಮಧುರ ಅನುಭವ ಅನುದಿನ ಕೊಡಿ.

0: ಸುಮಧುರ ಅನುಭವಾನು ದಿನ ಕೊಡಿಸುವ ವಿವಿಧ ಭಾರತಿ, ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.

ಶಿಕ್ಷಣಕ್ಕೆ ಬಂದು ಪತ್ನಿಯರು ಚಿತ್ರಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರ ತೆರೆಕಂಡದ್ದು 1980ರಲ್ಲಿ. ಶ್ರೀನಾಥ್, ಲೋಕೇಶ್, ಮಂಜುಳಾ, ಪದ್ಮಪ್ರಿಯಾ ಮುಂತಾದವರು ತಾರಾಗಣದಲ್ಲಿದ್ದರು. ಎವಿ ಶೇಷಗಿರಿರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸುಂದರ ಗೀತೆಗಳ ಸಂಗಮ, ಸಂಭ್ರಮ, ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ 1974ರಲ್ಲಿ ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಎರಡು ಕನಸು. ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ರಾಜ್ ಇದ್ರು, ರಾಮ್ ಗೋಪಾಲ್, ಬಾಲಕೃಷ್ಣ, ಕಲ್ಪನಾ, ಮಂಜುಳಾ ಮುಂತಾದವರಿದ್ದರು. ಎರಡು ಕನಸು ಚಿತ್ರದ ಈ ಒಂದು ಸುಂದರ ಎವರ್ಗ್ರೀನ್ ಸಾಂಗ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಎಸ್ ಜಾನಕಿಯವರ ಶ್ರೀಕಂಠದಲ್ಲಿ ಪಾರಿಜಾತ ಗೀತೆ ಮೂಡಿ ಬಂತು. ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಪಾರಿಜಾತ ಚಿತ್ರ ತೆರೆಯಲ್ಲಿ ಬಂದಿದ್ದು 1982 ಶ್ರೀನಿವಾಸ ಮೂರ್ತಿ, ಆರತಿ, ಜೈ ಜಗದೀಶ್, ಕೆ ಎಸ್ ಅಶ್ವಥ್, ದಿನೇಶ್ ವಿಜಯಕ ಅವರು ಮುಂತಾದವರು ತಾರಾಗಣದಲ್ಲಿದ್ದರು. ವಿಜಯಕಾಂತ್ ಅವರು ತಾರಾಗಣದಲ್ಲಿದ್ದರು. ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು ಪಾರಿಜಾತ. ಮಣ್ಣಿನ ಮಗಳು ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಜಿಕ್ಕಿ ಧ್ವನಿಯಾಗಿದ್ದಾರೆ. ರಾಜೇಶ್ವರ ರಾವ್ ಎಸ್ ಅವರ ಸಂಗೀತ. ಚಿತ್ರದ ತಾರಾಗಣದಲ್ಲಿ ಜಯಂತಿ, ಆರ್ ನಾಗೇಂದ್ರ, ಉದಯಕುಮಾರ್, ಗಂಗಾಧರ್, ದಿನೇಶ್, ಬಾಲಕೃಷ್ಣ ಮುಂತಾದವರಿದ್ದರು. ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ 1974 ಚಿತ್ರ ಮೂಡಿ ಬಂತು ಮಣ್ಣಿನ ಮಗಳು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ ಓಟೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9483091029 ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆ ನಿಮ್ಮ ಸಲಹೆ, ಸೂಚನೆ, ಮೆಚ್ಚುಗೆ, ಅಭಿಪ್ರಾಯಗಳನ್ನು ಮಿಂಚಂಚೆ ಮೂಲಕ ಕಳಿಸಬೇಕು ಅಂತ ಇದ್ರೆ, ಇಮೇಲ್ ಮೂಲಕ ಕಳಿಸಬೇಕು ಅಂತ ಇದ್ರೆ ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಆಫ್ ಜಿಮೇಲ್ ಡಾಟ್ ಕಾಮ್ಗೆ ಕಳಿಸಬಹುದು. ಇಲ್ಲಪ್ಪ ನಾನು ಇಮೇಲ್ನ ಕಳಿಸಲ್ಲ, ಮೆಸೇಜ್ ಮಾಡಲ್ಲ ಅಂದರೆ ಪತ್ರ ಬರೀಬೇಕು ಅಂತ ಅನ್ಸಿದ್ರೆ ಪತ್ರನ ಬರೆದು ಬಿಡಿ ನಿಲಯದ ನಿರ್ದೇಶಕರು ವಿವಿಧ ಭಾರತಿ ರಾಜಭವನ ರಸ್ತೆ ಬೆಂಗಳೂರು 5600001.

ಸರ್ವಮಂಗಳ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಪಿ ಸುಶೀಲ ಮತ್ತು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. 1968 ಮೂಡಿ ಬಂದ ಚಿತ್ರ ಇದು ಸರ್ವಮಂಗಳ.

ಸುಂದರವಾದ ಗೀತೆಗಳೊಂದಿಗೆ ಸಾಗ್ತಾ ಬಂದ್ವಿ. ಸ್ನೇಹಿತರೆ, ನೀವು ಈ ಗೀತೆಯ ಹಿಂದೆ ಇನ್ನೊಂದು ಗೀತೆಯನ್ನು ಕೇಳಿದ್ರಿ, ಅದು ಪರಾಜಿತ ಚಿತ್ರದಾಗಿತ್ತು. ಪಾರಿಜಾತ ಚಿತ್ರ ಅಲ್ಲ, ಪರಾಜಿತ ಚಿತ್ರದ ಗೀತೆ ಅದು. ಓದುವ ಭರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಕ್ಷಮೆ ಇರಲಿ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಯನ್ನು ಕೇಳಿದ್ರಿ. ಶ್ಯಾಮ್ ಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳ್ಕೊಂಡಿದೆ. ಯಾವುದಪ್ಪ ಅದು ಗೀತೆ ಅಂತ ಹೇಳಿದ್ರೆ, 1983 ತೆರೆಕಂಡ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಮುದುಡಿದ ತಾವರೆ ಅರಳಿತು ಚಿತ್ರ ದ ತಾರಾಗಣದಲ್ಲಿ ಲಕ್ಷ್ಮೀ ಅನಂತನಾಗಿದ್ದರು, ಅಶ್ವತಿ ಇದ್ದರು, ಪ್ರಭಾಕರ್ ಇದ್ದರು, ಲೀಲಾವತಿ ಇದ್ದರು, ಮುಂತಾದವರಿದ್ದರು. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ದಿನ ಶುಭ ದಿನವಾಗಲಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗಿರ್ತಾರೆ ವರುಣ್.

0: ಸಮಯ 11 ಗಂಟೆ.
1: ಇದುವರೆಗೂ ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11 ಗಂಟೆ. ಇದೀಗ ಚಿತ್ರಗೀತೆಗಳು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ. ಕಾವೇರಿ ಚಿತ್ರದ ಗೀತೆ, ವಿಜಯ್ ನರಸಿಂಹ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ.

ದೇವರ ಮಕ್ಕಳು ಚಿತ್ರದ ಗೀತೆ ನವೀನ್ ಕೃಷ್ಣ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಗೆ ಹಂಸಲೇಖ ಅವರ ಸ್ವರ ಸಂಯೋಜನೆ ಇದೆ.

ಸಾಯಿರಾ ನರಸಿಂಹಾರೆಡ್ಡಿ ಚಿತ್ರಕ್ಕಾಗಿ ಹರಿಚರಣ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಆಜಾದ್ ವರದರಾಜವರ ಸಾಹಿತ್ಯ, ಅಮಿತ್ ತ್ರಿವೇದಿಯವರ ಸಂಗೀತ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಸಮಯ 11:10. ಇದೀಗ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ವೃಂದಗಾನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನು ಆಲಿಸಿದರೆ ಸಮಯ 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
8: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
7: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
8: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 to 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
9: ದುಡಿಮೆಯ ದೇವರು, ದುಡಿಮೆ ತವರೂರು.
10: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯತ್ತ

0: ವಾರಗಳು ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತಾ ಟಿ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಸ್ತಮಾ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ತಮಾ ಕುರಿತಂಗೆ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಸ್ತಮಾ ಅಂದ್ರೆ ಏನು ಮೇಡಮ್?
3: ಆಸ್ತಮಾ ಅಂದ್ರೆ ಒಂದು ದೀರ್ಘಕಾಲದ ಶ್ವಾಸಕೋಶದ ತೊಂದ್ರೆ. ಅದು ಯೂಶಲಿ ವಾಯುನಾಳಗಳ ಊತದಿಂದ ಬರುತ್ತೆ. ವಾಯುನಾಳ ಊತ ಸುಮಾರು ತೊಂದರೆಗಳಿಂದ ಆಗಿರ್ಬೋದು. ಬಿಕಾಸ್ ಆಫ್ ಅಲರ್ಜನ್ ಎಕ್ಸ್ಪೋಸ್ ಆದಾಗ ಅದರಿಂದ ಟ್ರಿಗರ್ ಆಗ್ಬೋದು, ಅಥವಾ ಬೇರೆ ಪಲ್ಯೂಷನ್ ಅಥವಾ ಬೇರೆ ಈಗ ಪಶು ಅಥವಾ ಡಾಗ್ಸ್ ಅದ್ರೆಲ್ಲ ಡ್ಯಾಂಡರ್ಸ್ ಅಂತ ಹೇಳ್ತೀವಿ, ಆ ಧೂಳಿಂದನೋ, ಅಥವಾ ತುಂಬಾ ಎಮೋಷನಲ್ ಸ್ಟ್ರೆಸ್ ಆದಾಗ, ಅಥವಾ ತುಂಬಾ ಎಕ್ಸಸೈಸ್ ಮಾಡ್ದವ್ರಿಗೆ, ಅಂದ್ರೆ ಆಲ್ರೆಡಿ ಆಸ್ತಮಾ ಇದ್ದು ಎಕ್ಸಸೈಸ್ ಮಾಡ್ದವ್ರಿಗೆ ಈ ತರದಿಂದ ವಾಯುನಾಳದ ಊತ ಆಗ್ಬೋದು, ಅಥವಾ ಲೋಳೆ ಬರ್ಬೋದು. ಲೋಳೆ ಅಂದ್ರೆ ಸೆಕ್ರೀಷನ್ಸ್ ತುಂಬ್ಕೋಬಹುದು. ಸೊ ದೀರ್ಘಕಾಲದಿಂದ ಆಗಿ ಇದರಿಂದ ದಮ್ ಕಟ್ಬೋದು, ಇಲ್ಲ ಕೆಮ್ಮ ಬರ್ಬೋದು, ಅಥವಾ ವೀಸಿಂಗ್ ಬರ್ಬೋದು. ವೀಸಿಂಗ್ ಅಂದ್ರೆ ಶಿಳ್ಳೆ ಹೊಡೆಯೋ ಶಬ್ದ ಬರುತ್ತೆ. ಸೊ ಇದೇ ಆಸ್ತಮಾ ಅಂತ ಹೇಳ್ತೀವಿ ನಾವು.
2: ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ?
3: ಯೂಶಲಿ ಆಸ್ತಮಾ ಮೇನ್ ತೊಂದ್ರೆ ದಮ್ ಕಟ್ಟತ್ತೆ, ಎದೆ ಕಟ್ಟದಂಗ ಆಗುತ್ತೆ, ಚೆಸ್ಟ್ ಟೈಟ್ನೆಸ್ ಆಗ್ಬೋದು, ಅಥವಾ ವೀಸಿಂಗ್ ಸೌಂಡ್ ಬರ್ಬೋದು, ಅಥವಾ ತುಂಬಾ ದೀರ್ಘಕಾಲದ ಕೆಮ್ಮ ಬರ್ಬೋದು. ಇಷ್ಟು ಮೇನ್ ಲಕ್ಷಣಗಳಿರುತ್ತೆ, ಕೆಮ್ಮು, ದಮ್ಮು, ವೀಸಿಂಗ್ ಶಬ್ದ ಅಂಡ್ ಚೆಸ್ಟ್ ಟೈಟ್ನೆಸ್. ಎದೆ ಹಿಡ್ಕೊಂಡಾಗ
2: ತುಂಬಾ ಕಾಲ ಅಂತಂದ್ರೆ ಎಷ್ಟು ವಾರಗಳ, ತಿಂಗಳುಗಳ, ವರ್ಷಗಳ, ಹೇಗೆ?
3: ಯೂಶಲಿ ಇದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಆಸ್ತಮಾ ಸಡನ್ ಆಗಿ ಶುರು ಆಗಿತ್ತು ಅಂತ ಏನಲ್ಲ, ಕೆಲವ್ರಿಗೆ ಚಿಕ್ಕ ವಯಸ್ಸಿಂದನೂ ಶುರು ಆಗಿರತ್ತೆ. ಸೊ ಚಿಕ್ಕ ವಯಸ್ಸಲ್ಲೂ ಬಂದು ಬಂದು ಅಲರ್ಜನ್ ಎಕ್ಸ್ಪೋಸ್ ಏನಾಗ್ತಾರೆ ಅಂದ್ರೆ, ಎಲ್ಲಾರ್ಗೂ ಒಂದೇ ಅಲರ್ಜನ್ಸ್ ಇರಲ್ಲ. ಕೆಲವ್ರಿಗೆ ಚಳಿಗಾಲದಲ್ಲಿ ಮಾತ್ರ ಬರುತ್ತೆ, ಕೆಲವ್ರಿಗೆ ಧೂಳಿಗೆ ಹೋದ್ರೆ ಮಾತ್ರ ಬರುತ್ತೆ, ಕೆಲವು ಫ್ರಾಗ್ರೆನ್ಸ್ ಏನಂತ ಪರ್ಫ್ಯೂಮ್, ಅಥವಾ ಕೆಲವ್ರಿಗೆ ಈ ಜಾಸ್ಮಿನ್ ಫ್ಲವರ್ಸ್ದು ಪರ್ಫ್ಯೂಮ್ ಆತರ ಎಕ್ಸ್ಪೋಸ್ ಆದಾಗ ಬರುತ್ತೆ. ಅದು ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ನಾರ್ಮಲ್ ಕಂಟ್ರೋಲ್ ಅಲ್ಲಿ ಬರ್ಬೋದು.
2: ಅಲ್ಲ, ಈಗ ಸಹಜವಾಗಿ ಆತರದ್ದು ಧೂಳಿಗೆ ಹೋದಾಗ ಕೆಮ್ಮ ಬರುವಂತದ್ದು, ಅಥವಾ ಯಾವ್ದೋ ಒಂದು ಪರಿಮಳವನ್ನ ತಗೊಂಡಾಗ ಕೆಮ್ಮ ಬರುವಂತದ್ದು, ಸೀನ್ ಬರುವಂತದ್ದು, ಇದಕ್ಕೆಲ್ಲ ನಾವು ಅಲರ್ಜಿ ಅಂತ ಹೇಳ್ಬಿಡ್ತೀವಿ ಅಲ್ವಾ?
3: ಆಸ್ತಮಾಗೆ ಒನ್ ಆಫ್ ದ ಮೂಲ ಕಾರಣನೇ ಅಲರ್ಜಿ. ಎಲ್ಲಾ ಆಸ್ತಮಾನು ಅಲರ್ಜಿಯಕ್ಕೆ ಆಸ್ತಮಾ ಅಂತ ಅನ್ನಲ್ಲ.
2: ಹಾಗಾದ್ರೆ ಎಲ್ಲಾ ಆಸ್ತಮಾ ಅಂತಂದ್ರೆ ಎಷ್ಟು ಪ್ರಕಾರಗಳಿದೆ ಆಸ್ತಮಾದಲ್ಲಿ?
3: ಎರಡು ಪ್ರಕಾರ ಇದೆ, ಒಂದು ಅಲರ್ಜಿಕ್ ಆಸ್ತಮಾ, ಒಂದು ನಾನ್ ಅಲರ್ಜಿಕ್ ಆಸ್ತಮಾ ಅಂತ ಬರುತ್ತೆ. ಸೊ ಇವಾಗ ನಮ್ಗೆ ಮೇನ್ ಟ್ರೀಟ್ಮೆಂಟ್ ಬರೋದು ಅಲರ್ಜಿಕ್ ಆಸ್ತಮಾಗೆ, ಬಿಕಾಸ್ ಮೋಸ್ಟ್ ಆಫ್ ದಮ್ ವಿಲ್ ಬಿ ಅಲರ್ಜಿಕ್ ಆಸ್ತಮಾಟಿಕ್ಸ್. ಸೊ ಅವ್ರದಕ್ಕೆ ಟ್ರೀಟ್ಮೆಂಟ್ ಫೋಕಸ್ ಆಗ್ಬೇಕಾಗಿ ಬರತ್ತೆ. ನಾನ್ ಅಲರ್ಜಿಕ್ ಆಸ್ತಮಾಗೆ ಅದ್ರದೇ ಸಪರೇಟ್ ಟ್ರೀಟ್ಮೆಂಟ್ ಬರುತ್ತೆ, ಅವ್ರಿಗೆ ಡಯಾಗ್ನೋಸಿಸ್ ಬೇರೆ ತರ ಇರುತ್ತೆ.
2: ನಾನ್ ಅಲರ್ಜಿಕ್ ಅಂತಂದ್ರೆ ಈ ಅಲರ್ಜಿಗಳು ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ.
3: ಹೌದು, ನಾನ್ ಅಲರ್ಜಿಕ್ ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ. ಕೆಲವ್ರಿಗೆ ಒಬಿಸಿಟಿ ಇರುತ್ತಲ್ಲ, ಅಂದ್ರೆ ತುಂಬಾ ದಪ್ಪ ಇದ್ದಾಗ, ಅಥವಾ ಕೆಲವು ಆಲ್ರೆಡಿ ಶ್ವಾಸಕೋಶದ್ದು ತೊಂದರೆಗಳಿರುತ್ತೆ ಅಲ್ಲ, ಆತರ ಇದ್ದವ್ರಿಗೆ ಶ್ವಾಸಕೋಶ ವೀಕ್ ಇದ್ದಾಗ ಆಸ್ತಮಾ ತರ ಲಕ್ಷಣಗಳು ಬರುತ್ತೆ.
2: ಶ್ವಾಸಕೋಶ ಹುಟ್ಟಿದಾಗಿಂದ ವೀಕ್ ಆಗಿರುತ್ತಾ, ಅಥವಾ ಯಾಕೆ ವೀಕ್ ಆಗುತ್ತೆ?
3: ಬೆಳೀತಾ ಬೆಳೀತಾ ವೀಕ್ ಆಗ್ಬೋದು. ಈಗ ಸಿಒಪಿಡಿ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾರಲಲ್ ಆಫ್ ಆಸ್ತಮಾ, ಅದು ಅಲರ್ಜಿಯಿಂದ ಅಲ್ಲ, ಸ್ಮೋಕಿಂಗ್, ಬೇರೆ ಬೇರೆ ಕಾರಣಗಳಿಂದ. ಈಗ ತುಂಬಾ ವರ್ಷಗಳಿಂದ ಒಲೆಯಲ್ಲಿ ಅಡ್ಗೆ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷಗಳು ಸ್ಮೋಕಿಂಗ್ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷ ಇಂಡಸ್ಟ್ರಿ ಹೊಗೆಯಲ್ಲಿ ಕೆಲಸ ಮಾಡಿರ್ತಾರೆ, ಇಂಥವ್ರಿಗೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವ್ರಿಗೆ ಅಲರ್ಜಿ ಹಿಸ್ಟ್ರಿನೇ ಇರಲ್ಲ. ಹಾಗೆ ಸೇಮ್ ನನಗೆ ಹೇಳ್ದಲ್ಲ ಸಿಂಪ್ಟಮ್ಸ್, ಕೆಮ್ಮು, ದಮ್ಮು, ವೀಸಿಂಗ್ ಇದೆಲ್ಲನೂ ಇರುತ್ತೆ. ಇದು ಸಿಒಪಿಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇನ್ನೊಂದು ಬಂದು ಆಸ್ತಮಾ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಆಸ್ತಮಾ ಇವಾಗ ನೀವು ಒಂದು ಏನಾದ್ರೂ ಎಕ್ಸ್ಪೋಸ್ ಆದ್ರೆ ಅದು ಇರುತ್ತೆ, ಸ್ವಲ್ಪ ದಿನ ಎಲ್ಲ

0: ಸರಿ ಹೋದ್ಮೇಲೆ ತಮ್ಮ ಒಂಚೂರು ಇರಲ್ಲ, ಕೆಮ್ಮ ಒಂಚೂರು ಇರಲ್ಲ. ಬಟ್ ಸಿಒಪಿಡಿ ಹಂಗಲ್ಲ. ಸೊ ಸಿಒಪಿಡಿ ಇವಾಗ ಯಾವಾಗ್ಲೂ ಬೇಸ್ ಲೈನ್ ಸ್ವಲ್ಪ ದಮ್ಮು ಅಥವಾ ಸ್ವಲ್ಪ ಕೆಮ್ಮು ಇದ್ದೇ ಇರುತ್ತೆ. ಅದು ಏನಾದ್ರೂ ಧೂಳಿಗೋದ್ರೆ ಅಥವಾ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ದೆ ಇದ್ರೆ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆದಾಗ ಜೋರಾಗತ್ತೆ, ಸ್ವಲ್ಪ ಇದ್ದಿದ್ರೆ ತುಂಬಾ ಜೋರಾಗತ್ತೆ. ಮತ್ತೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದ್ ಚೂರ್ ಇದೆ ಅನ್ನೋ ತರ ಯಾವಾಗ್ಲೂ ಇದ್ದೇ ಇರತ್ತೆ. ಅಂಡ್ ಅದು ಯೂಶಲಿ ಸಿಒಪಿಡಿ ವಯಸ್ಸಾದವ್ರಿಗೆ ಜಾಸ್ತಿ, ಅಂಡ್ ಈ ಎಲ್ಲಾ ಎಕ್ಸ್ಪೋಜರ್ ಆಗಿದ್ದವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸ್ಮೋಕರ್ಸ್ಗೆ ಮಾತ್ರ ಆಸ್ಮಾ ಬರೋದು ಅಥವಾ ದಮ್ಮು ಕಟ್ಟೋದು ಅಂತ ಏನಿಲ್ಲ, ಚಿಕ್ಕ ಮಕ್ಕಳಿಂದನೇ ಶುರು ಆಗುತ್ತೆ. ಯಾಕಂದ್ರೆ ಹುಟ್ಟಾನೆ ಅವ್ರಿಗೆ ಆ ತರ ಸಮಸ್ಯೆ ಇರುತ್ತೆ. ಸೊ ಫಸ್ಟ್ ನಾವು ಈ ತರ ಲಕ್ಷಣಗಳಿದ್ರೆ ನಾವು ಸಿಂಪ್ಟಮ್ಸ್ ಆಧಾರಿತ ನೋಡ್ಕೊಂಡು ಡಯಾಗ್ನೋಸಿಸ್ ಬರ್ತೀವಿ.
1: ಈಗ ಹುಟ್ಟುತ್ತಾನೆ ಇರುತ್ತೆ ಅಂತ ಅಂದ್ರಲ್ಲ, ಹಂಗಾದ್ರೆ ಇದು ಹೆರಿಡಿಟಿ ಇಂದ ಅನುವಂಶಿಕವಾಗಿ ಬರುವಂತ
0: ಆಸ್ಮಾ ಅನುವಂಶಿಕ. ಹೌದು.
1: ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿಗಿದ್ರು ಬರುತ್ತೆ,
0: ಸೋದರ ಸೋದ್ರ ಮಾವ ಆತರ ಯಾರಿಗಿದ್ರು ಬಂದೇ ಬರುತ್ತೆ ಅಂತ ಅಲ್ಲ, ಬರೋ ಚಾನ್ಸಸ್ ಇರುತ್ತೆ. ಈಗ ಕೆಲವ್ರಿಗೆ ಬರೀ ಅಲರ್ಜಿಕ್ ರೈನೈಟಿಸ್ ಇರುತ್ತೆ, ಅಂದ್ರೆ ಬರೀ ಸೀನೋದು ಬರೀ ನೆಗಡಿ ಆಗ್ತಾನೆ ಇರೋದು ಅಂತವ್ರಿಗೆ ಕೆಲವು ವರ್ಷ ಆದ್ಮೇಲೆ ಆಸ್ಮಕ್ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಶ್ವಾಸಕೋಶ ತುಂಬಾ ವೀಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಆಸ್ಮಕ್ಕೆ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ.
1: ಈಗ ಮಕ್ಕಳಿಗೆ ಮತ್ತೆ ತುಂಬಾ ವಯಸ್ಸಾದವ್ರಿಗೆ ಅತಿ ಹೆಚ್ಚು ಇದು ಕಾಡುತ್ತೆ ಅಂತ ಹೇಳಿದ್ರಿ.
0: ಹೌದು, ಮಕ್ಕಳಿಗೆ ಕಾಣಿಸುತ್ತೆ. ಅತಿ ಹೆಚ್ಚು ವಯಸ್ಸಾದವ್ರಿಗೆ ಆಸ್ತಮಾಗಿಂತ ಸಿಒಪಿಡಿ, ಯಾಕೆಂದ್ರೆ ಅವರು ಈಗ ವಯಸ್ಸಾದವರೆಲ್ಲ ಆಲ್ಮೋಸ್ಟ್ 60-70 ಇಯರ್ಸ್ ಹಳೆ ಕಾಲದವ್ರು ಇರ್ತಾರೆ. ಮೋಸ್ಟ್ ಆಫ್ ದಮ್ ಒಲೆಲ ಅಡ್ಗೆ ಮಾಡಿರ್ತಾರೆ. ಸೊ ಒಲೆಲ ಅಡ್ಗೆ ಮಾಡಿರ್ಬೋದು ಅಥವಾ ಸ್ಮೋಕ್ ಮಾಡಿರ್ಬೋದು. ಸೊ ಇದೆಲ್ಲ ಕಾರಣಕ್ಕೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಆಸ್ತಮಾ ವಯಸ್ಸಾದವ್ರಿಗೆ ಬರೋದು ಅಂದ್ರೆ ಏನು ಇಲ್ಲದೆ ಸಡನ್ ಆಗಿ ಬಂತು, ಯಾವತ್ತು ನಾನು ಒಲೆಲ ಅಡ್ಗೆ ಮಾಡಿಲ್ಲ ಯಾವತ್ತು ಸ್ಮೋಕೆ ಮಾಡಿಲ್ಲ ಅಂತವ್ರಿಗೆ ಬಂತು ವಿತ್ ಅಲರ್ಜಿ ಸಿಂಪ್ಟಮ್ಸ್ ಇದ್ರೆ ಮಾತ್ರ ನಾವು ವಯಸ್ಸಾದವ್ರಿಗೆ ಆಸ್ತಮಾ ಅಂತ ಕನ್ಸಿಡರ್ ಮಾಡ್ಬೋದು. ಅದು ಕಮ್ಮಿ ಚಾನ್ಸಸ್ ಇರುತ್ತೆ. ಯೂಶಲಿ ಆಸ್ತಮಾ ಚಿಕ್ಕ ಏಜ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಹಂಗಂತ ಅಂದ್ರೆ 1-2 ವರ್ಷ ಅಂತ ಅಲ್ಲ, ಒಂದ್ 5-15 ವರ್ಷದಿಂದ ಶುರು ಆಗ್ಬೋದು. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಬೇಸ್ ಲೈನ್ ಅಲ್ಲಿ ಇರುತ್ತೆ, ಯಾವತ್ತು ಕಾಣಿಸ್ಕೊಂಡಿರಲ್ಲ ಅಥವಾ ಕಾಣಿಸ್ಕೊಂಡ್ರು ಏನೋ ಯೂಶಲಿ ಕೆಮ್ಮು ಆತರ ಅನ್ಕೊಂಡಿರ್ತಾರೆ. ಒಂದ್ ಪ್ರೆಗ್ನೆಂಟ್ ಆದ್ಮೇಲೆ ಏನಾಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗುತ್ತಲ್ಲ ಅವರಿಗೆ. ಸೊ ಅವಾಗ ಜೋರ್ ಆಗತ್ತೆ, ಏನಿದ್ದಿದ್ ಸಿಂಪ್ಟಮ್ ಆಚೆ ಬರಕ್ ಸ್ಟಾರ್ಟ್ ಆಗತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಆಸ್ಮಾ ಲಕ್ಷಣಗಳು ಜೋರ್ ಆಗ್ತಾ ಬರುತ್ತೆ. ಯೂಶಲಿ ಯಂಗರ್ ಜನರೇಷನ್ಗೆ ಜಾಸ್ತಿ ಕಾಣಿಸ್ಕೊಳ್ಳೋದಿದು. ಬಟ್ ಟ್ರೀಟ್ಮೆಂಟ್ ಅನ್ನೋದಿದೆ, ಆಸ್ಮಾ ಕ್ಯೂರ್ ಮಾಡಕ್ ಆಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಕಂಟ್ರೋಲ್ ಅಲ್ಲಿ ಇಡ್ಕೋಬಹುದು ಆಸ್ತಮಾನ.
1: ಒಂದ್ ಸರ್ತಿ ಬಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಪೂರ್ತಿ ಕಡಿಮೆ ಮಾಡಬಹುದು ಅನ್ನೋ ತರದಿಲ್ಲ.
0: ಈಗ ಬಿಪಿ ಶುಗರ್ ಹೇಗೋ ನಾವು ಮಾತ್ರೆ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಅದೇ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ ಆಗಲ್ಲ ಬಿಪಿ ಶುಗರ್. ಅದೇ ತರ ಆಸ್ತಮಾ ಕೂಡ ಇನ್ಹೇಲರ್ಸ್ ಏನ್ ಕೊಟ್ಟಿರ್ತೀವಿ ಅದನ್ನ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಹೊರ್ತು ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗಲ್ಲ. ನೀವು ಮತ್ತೆ ಎಕ್ಸ್ಪೋಜರ್ ಆದ್ರೆ ಮತ್ತೆ ಬಂದೇ ಬರತ್ತೆ.
1: ಮತ್ತೆ ಒಬ್ಬ ವ್ಯಕ್ತಿ ಜೀವನ ನಡೆಸಬೇಕಲ್ವಾ, ಅವಾಗ ಹೊರಗಡೆ ಹೋಗ್ಬೇಕಾಗತ್ತೆ, ಧೂಳಿಗ್ ಹೋಗ್ಬೇಕು, ಮಳೆಗ್ ಹೋಗ್ಬೇಕು, ಚಳಿಗ್ ಹೋಗ್ಬೇಕು, ಹಾಗಾಗಿ ಅವ್ರಿಗೆ ಪದೇ ಪದೇ ಅಟ್ಯಾಕ್ ಆಗ್ತಾನೆ ಇರುತ್ತೆ, ಏನ್ ಮಾಡ್ಬೇಕು?
0: ಅದಕ್ಕೆ ಅಂತಾನೆ ಇನ್ಹೇಲರ್ಸ್ ಕೊಟ್ಟಿರ್ತೀವಲ್ಲ. ಇನ್ಹೇಲರ್ ತಗೊಂಡಿದ್ದಾಗ ಅವ್ರಿಗೆ ಏನು ಎಕ್ಸ್ಪೋಸ್ ಆದ್ರೂ ಬರಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಔಷಧಿ ಕೊಟ್ಟಿರ್ತೀವಿ. ಔಷಧಿ ಡೈರೆಕ್ಟ್ ಶ್ವಾಸಕೋಶದ ಏನೇ ಈ ಟ್ರಿಗರ್ ಆದ್ರೂ ಒಳಗಡೆ ಹಾಗೆ ಇರುತ್ತೆ. ಇನ್ಹೇಲರ್ಸ್ ಅದ್ ತಗೊಂಡಾಗ ಅದು ಸಿಂಪ್ಟಮ್ಸ್ ಬರದೇ ಇರಂಗೆ ತಡೆಯುತ್ತೆ. ಅದೇ ನಾವು ಇನ್ಹೇಲರ್ಸ್ ತಗೊಳ್ದೇನೆ ಅಥವಾ ಏನು ಔಷಧಿ ತಗೊಳ್ದೇನೆ ನಾವು ಎಕ್ಸ್ಪೋಸ್ ಆದ್ರೆ ಆಬ್ವಿಯಸ್ಲಿ ಬರುತ್ತೆ. ಈಗ ನಾವು ಎಸ್ಪೆಷಲಿ ಸ್ವಲ್ಪ ಯಂಗ್ ಪೇಷಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ತಗೊಳ್ಳಿ ಅಂತ ನಾವು ಇನ್ಹೇಲರ್ಸ್ ಕೊಡಲ್ಲ. ನಾವು ಫಸ್ಟ್ ಡಯಾಗ್ನೋಸ್ ಮಾಡದೆ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಕ್ಕೆ ಅದು ಪರೀಕ್ಷೆ, ಒಂದು ಓದೋ ಪರೀಕ್ಷೆ ಅದು. ಅದರಿಂದ ಎಷ್ಟು ಪರ್ಸೆಂಟೇಜ್ ನಿಮ್ ಶ್ವಾಸಕೋಶ ವೀಕ್ ಆಗಿದೆ ಅನ್ನೋದ್ ನೋಡ್ಕೊಂಡು ಔಷಧಿ ಒಂದು ಕೊಡ್ತೀವಿ. ಔಷಧಿ ಕೊಡಕ್ ಮುಂಚೆ ಒಂದ್ಸರಿ ಮಾಡ್ತೀವಿ, ಔಷಧಿ ಕೊಟ್ಟು ಒಂದ್ಸರಿ ಮಾಡ್ತೀವಿ 20 ನಿಮಿಷ ಗ್ಯಾಪ್ ಅಲ್ಲಿ. ಆ 20 ನಿಮಿಷ ಗ್ಯಾಪ್ ಅಲ್ಲಿ ಆ ಔಷಧಿ ರಿವರ್ಸಿಬಿಲಿಟಿ ಬರ್ತಾ ಇದೆ ಅಂದ್ರೆ ಓಕೆ ಆಸ್ಮಾ ತರ ಇದೆ, ಇದು ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅಂತ ನೋಡ್ಕೊಂಡು ಡೋಸೇಜ್ ನ ನಾವ್ ಒಂದು ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಸೊ ಮತ್ತೆ ನಾವ್ ರಿಪೀಟ್ ಟೆಸ್ಟ್ ಗಳು ಮಾಡಿದಾಗ ಓಕೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಫಸ್ಟ್ ಎಕ್ಸಾಂಪಲ್ ಈಗ ಒಂದು 50% ಕಾಣಿಸ್ತು, ಆಮೇಲೆ ನೆಕ್ಸ್ಟ್ ನಾವ್ ಒಂದ್ 3 ಮಂತ್ಸ್ ತಗೊಂಡ್ಮೇಲೆ ಒಂದ್ 60% ಬಂದಿದೆ, 70% ಆಗಿದೆ. ಸೊ ಹಂಗೆ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ಒಂದ್ 6 ಮಂತ್ಸ್ ಅಲ್ಲಿ ಓಕೆ ನಾವ್ ಈಗ ಒಂದ್ ಡೋಸ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ, ಆ ಡೋಸ್ ನ ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬರ್ತೀವಿ. ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬಂದಾಗ ಅವ್ರಿಗೆ ಏನೂ ಸಿಂಪ್ಟಮ್ಸ್ ಕಾಣಿಸೇ ಇಲ್ಲ ಒಂದ್ 6 ಮಂತ್ಸ್ ಅಲ್ಲಿ ಇನ್ಹೇಲರ್ ತಗೋತಿದ್ದಾಗ ಅಂತ ಅಂದಾಗ ಇನ್ಹೇಲರ್ ಯಾವಾಗ ಜೋರ್ ಆಗತ್ತೆ ಅವಾಗ ತಗೊಳ್ಳಿ ಅನ್ನೋ ತರ.

0: ಮಾಡ್ಕೊಟ್ಟಿರ್ತೀವಿ ವಿತ್ ರಿಪೀಟೆಡ್ ಫಾಲೋ ಅಪ್ ಅಲ್ಲಿ ಇರಬೇಕು ನಮ್ ಜೊತೆ, ಪ್ಲಸ್ ಒಂದ್ 6 ಮಂತ್ಸ್ ಒನ್ಸ್ ಅಟ್ಲೀಸ್ಟ್ PFT ಮಾಡ್ಕೊತಾ ಇರ್ಬೇಕು. ಸೊ ಅವ್ರ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ತರ ಇದ್ದಾಗ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಇದನ್ನ ಸ್ಟೇಬಲ್ ಆಸ್ತಮಾ ಅಂತ ಹೇಳ್ತೀವಿ, ಕಂಟ್ರೋಲ್ಡ್ ಆಸ್ತಮಾ. ಸೊ ಸಡನ್ ಆಗಿ ಏನೋ ಒಂದು ಇನ್ಫೆಕ್ಷನ್ ಗೆ ಎಕ್ಸ್ಪೋಸ್ ಆದ್ರು ಅಥವಾ ತುಂಬಾ ಧೂಳಿಗೆ ಎಕ್ಸ್ಪೋಸ್ ಆದ್ರು, ಅವಾಗ ಸ್ವಲ್ಪ ಸಿಂಪ್ಟಮ್ ಬಂದಾಗ ಅವ್ರ ಹತ್ರ ಇನ್ಹೇಲರ್ ಇರುತ್ತೆ, ಆ ಇನ್ಹೇಲರ್ ತಗೊಂಡ್ರೆ ಕಮ್ಮಿ ಆಗುತ್ತೆ. ಅದು ಇನ್ಹೇಲರ್ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತೀವಿ. ನಾವೇನ್ ಸಿಂಪ್ಟಮ್ ನೋಡ್ಕೊಂಡು ಅದ್ರದ್ದು ಹೈಯರ್ ಟ್ರೀಟ್ಮೆಂಟ್ ಏನ್ ಬೇಕು ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಕೆಲವ್ರು ಏನ್ ಮಾಡ್ತಾರೆ, ಬರ್ತಾರೆ ತುಂಬಾ ಜೋರು ಇರುತ್ತೆ, ಇನ್ಹೇಲರ್ ಬರ್ಕೊಟ್ಟಿರ್ತೀವಿ, ಒಂದ್ ತಿಂಗ್ಳು ತಗೋತಾರೆ, ಒಂದ್ ತಿಂಗ್ಳು ತಗೊಂಡ್ಮೇಲೆ ನನಗ್ ಕಮ್ಮಿ ಆಯ್ತು, ಇನ್ನೇನು ಇನ್ಹೇಲರ್ಸ್ ತಗೊಂಡ್ರೆ ಅಭ್ಯಾಸ ಆಗ್ಬಿಡುತ್ತೆ ಅನ್ಬಿಟ್ಟು ಬಿಟ್ಬಿಡ್ತಾರೆ, ಮತ್ತೆ 3 ಮಂತ್ಸ್ ಬಿಟ್ಕೊಂಡು ಅದೇ ಸಿಂಪ್ಟಮ್ ಅಲ್ಲಿ ಬರ್ತಾರೆ. ದಟ್ ಇಸ್ ವೆರಿ ಡೇಂಜರಸ್. ಸೊ ಪದೇ ಪದೇ ಹಿಂಗೆ ಎಕ್ಸ್ಪೋಸ್ ಆಗಿ ಪದೇ ಪದೇ ಎಕ್ಸಜರ್ಬೇಷನ್ ಆದ್ರೆ ಆಸ್ತಮಾ ಅದು ವಾಯುನಾಳಗಳು ವೀಕ್ ಆಗ್ತಾ ಬರುತ್ತೆ. ಸೊ ಇದು ಮಾಡಕ್ ಬಿಡಬಾರ್ದು. ಸೊ ಆಸ್ ಅ ಡಾಕ್ಟರ್ ನಾವೇನ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಇನ್ಹೇಲರ್ ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಅಂಡ್ ಕೆಲವ್ರಿಗೆ ಮೂಢ ನಂಬಿಕೆಗಳಿದೆ, ಇನ್ಹೇಲರ್ಸ್ ತಗೊಂಡ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ, ಪರ್ಮನೆಂಟ್ ಏನೋ ಅದು. ಇಲ್ಲ, ಇನ್ಹೇಲರ್ಸ್ ಇಂದ ಅಷ್ಟು ಸೈಡ್ ಎಫೆಕ್ಟ್ ಇಲ್ಲ. ಯಾಕೆ ಅಂದ್ರೆ ಇನ್ಹೇಲರ್ಸ್ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗೋದು. ನೀವು ಸುಮ್ನೆ ಲಂಗ್ ಸ್ಪೆಷಲಿಸ್ಟ್ ಅಲ್ಲದೆ ಬೇರೆ ಅವ್ರ ಹತ್ರ ಹೋದ್ರೆ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಅವ್ರ ಏನ್ ಮಾಡ್ತಾರೆ, ಸ್ಟೀರಾಯ್ಡ್ ಮಾತ್ರ, ಆ ಮಾತ್ರ ಈ ಮಾತ್ರ ಅಂತ ಕೊಟ್ಬಿಡ್ತಾರೆ. ಅದು ಒಂದೆರಡು ದಿನ ಸರಿ ಹೋಗುತ್ತೆ, ಮತ್ತೆ ಇದಾಗುತ್ತೆ. ಬಟ್ ಅದ್ರದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕೆಲವ್ರು ವರ್ಷಾನ್ಗಟ್ಲೆ ಸ್ಟೀರಾಯ್ಡ್ ಮಾತ್ರ ತಗೋತಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅದು ಸ್ಟೀರಾಯ್ಡ್ ಮಾತ್ರ ಅಂತ. ಇದ್ರಿಂದ ನಂಗೆ ಸಿಂಪ್ಟಮ್ ಕಮ್ಮಿ ಆಗ್ತಾ ಇದೆ. ಬಟ್ ಅದ್ರದ್ ಸೈಡ್ ಎಫೆಕ್ಟ್ಸ್ ತುಂಬಾನೇ ಇರುತ್ತೆ, ಯಾಕಂದ್ರೆ ಮಾತ್ರೆ ನುಂಗೋದ್ರಿಂದ ಇಡೀ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಅದೇ ಇನ್ಹೇಲರ್ ತಗೊಳ್ಳಿ ಅಂದ್ರೆ ತಗೊಳ್ಳಲ್ಲ, ಯಾಕೆಂದ್ರೆ ಅವ್ರಿಗೆ ಭಯ ಅಭ್ಯಾಸ ಆಗುತ್ತೆ ಅಂತ. ಬಟ್ ಇನ್ಹೇಲರ್ಸ್ ಇಂದ ಸೈಡ್ ಎಫೆಕ್ಟ್ ಮಿನಿಮಲ್, ಆದ್ರೆ ಅದೇ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳಿಂದ ಇಡೀ ಬಾಡಿಗೂ ಸೈಡ್ ಎಫೆಕ್ಟ್ ಆಗುತ್ತೆ, ಶ್ವಾಸಕೋಶಕ್ಕೆ ಡೈರೆಕ್ಟ್ ಆಗಿ ಹೋಗಲ್ಲ ಅಲ್ಲ ಅದು. ಸೊ ಅದ್ರಿಂದ ಅದೊಂದು ಮಿತ್ತು ಜನಗಳ ಅರ್ಥ ಮಾಡ್ಕೋಬೇಕು. ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕಮ್ಮಿ ಇದೆ, ಇನ್ಹೇಲರ್ಸ್ ಅಭ್ಯಾಸ ಆಗಲ್ಲ. ಡಾಕ್ಟರ್ ನಿಮ್ಗೆ ಇಷ್ಟು ತಿಂಗಳಿಗೆ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕ್ರಮೇಣ ಕಮ್ಮಿ ಮಾಡ್ಕೊಂಡು ಅದ್ ನಿಲ್ಸ್ತಾ ಬರ್ತಾರೆ. ನಿಮ್ ಯಂಗ್ ಏಜ್ ಅಲ್ಲಿ ಇದ್ರೆ ಅಥವಾ ನಿಮ್ಗೆ ವಯಸ್ಸು ಆಗ್ತಾ ಬಂದಿದೆ, ಒಂದ್ 60-70 ವಯಸ್ಸು ಆಗಿದೆ, ಅವ್ರಿಗೆ ಇನ್ಹೇಲರ್ಸ್ ಡೈಲಿ ತಗೋಬೇಕಾಗಿ ಬರುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಡೈಲಿ ಅವ್ರಿಗೆ ಸ್ವಲ್ಪ ಸಿಂಪ್ಟಮ್ ಇದ್ದೇ ಇರುತ್ತೆ, ಅಂಡ್ ಶ್ವಾಸಕೋಶ ಆಲ್ರೆಡಿ ಪರ್ಮನೆಂಟ್ ಡ್ಯಾಮೇಜ್ ಆಗೋಗಿರುತ್ತೆ ಅವ್ರಿಗೆ. ಸೊ ನಾವು ಅದನ್ನೇ ಕೇಳ್ಕೊಳ್ಳೋದು ಯಂಗರ್ ಪಾಪ್ಯುಲೇಷನ್ಗೆ, ಪರ್ಮನೆಂಟ್ ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡು ಆಸ್ತಮಾನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಇನ್ಹೇಲರ್ಸ್ ಕೊಟ್ಟು ಆಸ್ತಮಾ ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಕಾಯಿಲೆಗಳು ಇದೆಯಾ ಜೊತೆಗೆ ಅಂತ ನೋಡ್ಬೇಕು. ಕೆಲವರು ತುಂಬಾ ದಪ್ಪ ಇರ್ತಾರೆ, ಅಥವಾ ಕೆಲವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಕೆಲವ್ರಿಗೆ ನಿದ್ದೆ ಸಮಸ್ಯೆಗಳಿರುತ್ತೆ. ಸೊ ಇವೆಲ್ಲಾನು ಕಂಟ್ರೋಲ್ ಅಲ್ಲಿ ತರ್ಕೊಂಡ್ ಬರ್ಬೇಕಾಗಿ ಬರುತ್ತೆ. ಇವೆಲ್ಲ ತಗೊಂಡು ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಅಂದ್ರೆ ಕೆಲವು ಬಯೋಲಾಜಿಕಲ್ಸ್ ಅಂತ ಬರುತ್ತೆ, ಆ ಔಷಧಿಗಳು ಶುರು ಮಾಡ್ಬೇಕಾಗಿ ಬರುತ್ತೆ. ಅದು ತುಂಬಾ ಹೈಯರ್ ಲೆವೆಲ್. ಸೊ ಅದೆಲ್ಲಾ ಲೆವೆಲ್ ಹೋಗ್ಬಾರ್ದು ಅಂದ್ರೆ ನೀವು ಕರೆಕ್ಟ್ ಆಗಿ ಇನ್ಹೇಲರ್ಸ್ ತಗೊಂಡ್ರೆ ಅಲ್ಲಿವರೆಗೂ ಹೋಗಲ್ಲ.
1: ಈಗ ಚಿಕ್ಕ ಮಕ್ಕಳಿಗೆ ಆದಾಗ ಅವ್ರಿಗೆ ಇಮ್ಯುನಿಟಿ ಬೆಳೆದಂಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ವೈದ್ಯರಾಗಿ ತಾವೇನು ಹೇಳ್ತೀರಾ?
0: ಇಮ್ಯುನಿಟಿ ಬೆಳ್ದಂಗೆ ಎಲ್ಲಾರ್ಗು ಸರಿ ಹೋಗೇ ಹೋಗುತ್ತೆ ಅಂತ ಹೇಳಲ್ಲ. ನಾನ್ ಆಗ್ಲೇ ನಿಮ್ಗೆ ಹೇಳ್ದಂಗೆ ಕೆಲವ್ರಿಗೆ ಒಂದ್ 5-6 ವರ್ಷಕ್ಕೆ ಕಾಣಿಸ್ಕೊಂಡಿರುತ್ತೆ, ಒಂದ್ ಸ್ಕೂಲ್ ಏಜ್ ಅಲ್ಲಿ ಇದ್ದಾಗ ಕಾಣಿಸ್ಕೊಂಡಿರುತ್ತೆ, ಆಮೇಲೆ ಬೆಳೀತಾ ಬೆಳೀತಾ ಕಾಲೇಜ್ಗೆ ಹೋದಾಗ ಏನೂ ಇರಲ್ಲ, ಆರಾಮಾಗಿರ್ತಾರೆ. ಒಂದ್ ಪ್ರೆಗ್ನೆನ್ಸಿ ಆಯ್ತು, ಪ್ರೆಗ್ನೆನ್ಸಿ ಅಲ್ಲೇ ಆಗ್ಬೋದು ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿನೇ ಆಗ್ಬೋದು, ಮತ್ತೆ ಸಿಂಪ್ಟಮ್ಸ್ ಬರುತ್ತೆ ಅವ್ರಿಗೆ. ಸೊ ಆವಾಗ ಮತ್ತೆ ಬಂದಾಗ ಓ ಪ್ರೆಗ್ನೆಂಟ್ ಇದಾರೆ ಇನ್ಹೇಲರ್ಸ್ ತಗೋಬಾರ್ದು ಹಂಗ ಯಾರು ಅನ್ಕೋಬೇಡಿ. ಅದು ಅಗೇನ್ ಮೂಢನಂಬಿಕೆ, ಓ ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ತಗೊಂಡ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಆಕ್ಸಿಜನ್ ಕರೆಕ್ಟ್ ಆಗಿ ನಿಮ್ ಬಾಡಿಯಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅಂತ ಅಂದ್ರೆ ಮಗುಗೂ ಆಕ್ಸಿಜನ್ ಕರೆಕ್ಟ್ ಆಗಿ ಹೋಗಲ್ಲ. ಸೊ ಆಗೇನಾಗತ್ತೆ, ಇನ್ನ ಎಫೆಕ್ಟ್ ಜಾಸ್ತಿ ಆಗತ್ತೆ. ಸೊ ಆ ತರ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ಅಲ್ಲೇ ಆಗ್ಲಿ ಅಥವಾ ನಿಮಗ್ ಬೇರೆ ಯಾವ್ದು ಇನ್ಫೆಕ್ಷನ್ ಆಯ್ತು ಅವಾಗ ಇಮ್ಯುನಿಟಿ ಕಮ್ಮಿ ಆಯ್ತು, ಸೊ ಅವಾಗ ಮತ್ತೆ ಇದು ಬರೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ದೆ ಅಲ್ಲ, ಆಸ್ತಮಾ ಪರ್ಮನೆಂಟ್ ಕ್ಯೂರ್ ಇಲ್ಲ, ಅದು ನಮ್ ಬಾಡಿಯಲ್ಲಿ ಸಬ್ ಕ್ಲಿನಿಕಲಿ ಇದ್ದೇ ಇರುತ್ತೆ. ಒಂದ್ ಯಾವಾಗ ಟ್ರಿಗರ್ ಆಗತ್ತೆ ಅವಾಗ ಬಂದೇ ಬರುತ್ತೆ.
1: ಈಗ ತಂಪು ಪ್ರದೇಶಗಳಲ್ಲಿ, ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅಥವಾ ಶುಚಿತ್ವ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಆಸ್ತಮಾದಿಂದ ಬಳಲ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜನಾ?
0: ಆಗ್ಲೇ ಹೇಳ್ದೆ ಅಲ್ಲ, ಎಲ್ಲಾರ್ ಬಾಡಿನೂ ಒಂದೇ ತರ ಇರಲ್ಲ. ಸೊ ಅವ್ರಿಗೆ ಒಳಗಡೆ ಶ್ವಾಸಕೋಶ ವೀಕ್ ಇದ್ದು ಆತರ ಅಲರ್ಜಿ ಇದ್ರೆ ಯಸ್, ಹೌದು, ತಂಪು ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಾರ್ಗೂ ತಂಪು ಪ್ರದೇಶ, ಈಗ ಹಿಮಾಲಯಸ್ ಅಲ್ಲಿ ಇದ್ದವ್ರೆಲ್ಲಾರ್ಗು ಆಸ್ತಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಮಾಲಯ ಬೇಡ, ಇಲ್ಲೇ ಚಿಕ್ಕಮಂಗ್ಳೂರ್ ಸಕಲೇಶ್ಪುರದಲ್ಲಿ ಎಲ್ಲಾರ್ಗು

0: ಆತ್ಮ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಬಾಡಿ ಜೆನೆಟಿಕ್ಸ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ಆಸ್ಮ ಎಲ್ಲ ನಮ್ ಬಾಡಿ ಜೆನೆಟಿಕ್ಸ್ ಹೆಂಗೆ ಇದೆ ಹಂಗೆ. ಎಲ್ಲಾರ್ಗೂ ಶುಗರ್ ಕಾಯಿಲೆ ಬರಲ್ಲ ಅಲ್ಲ, ಹಂಗೆ ಎಲ್ಲಾರ್ಗೂ ಆಸ್ಮ ಬರಲ್ಲ. ನಮ್ ಬಾಡಿ ಜೀನ್ಸ್ ಮೇಲೆ ಡಿಪೆಂಡ್ ಆಗತ್ತೆ.
1: ಈಗ ಮನೇಲಿ ಯಾರಿಗಾದ್ರೂ ಇದ್ದವ್ರು ಹೇಗೆ ಕಾಳಜಿ ತಗೋಬೇಕು?
0: ಎಸ್ಪೆಷಲಿ ನೀವು ಮನೇನ ಫುಲ್ ಕ್ಲೀನ್ ಆಗಿ ಇಟ್ಕೋಬೇಕು. ಧೂಳು ಒಳಿಯೋದು ಅಥವಾ ಕಸ ಗುಡ್ಸೋ ಕೆಲಸ ಏನಾದ್ರು ನೀವ್ ಮಾಡ್ತಾ ಇದ್ರೆ ಮಾಸ್ಕ್ ಹಾಕೊಂಡ್ರೆ ಎಲ್ಲಾ ಮಾಡ್ಬೇಕು. ಯಾಕಂದ್ರೆ ಅಗೇನ್ ಧೂಳಿಗೆ ಎಕ್ಸ್ಪೋಸ್ ಆದ್ರೆ ಮತ್ತೆ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಮೆಡಿಸಿನ್ ತಗೋತಾ ಇಲ್ಲ ಅಂದ್ರೆ ಮತ್ತೆ ತುಂಬಾ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಪ್ರತಿದಿನ ಮನೆನೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ವೆಂಟಿಲೇಷನ್ ಕರೆಕ್ಟ್ ಆಗಿ ಇಟ್ಕೋಬೇಕು, ವಾರಕ್ಕೊಂದ್ಸರಿ ಬೆಡ್ಶೀಟ್ಸ್ ನೆಲ್ಲ ಚೇಂಜ್ ಮಾಡ್ತಾ ಇರ್ಬೇಕು. ಕೆಲವ್ರ ಮನೇಲಿ ಪಾಚಿ ಕಟ್ಟಿರೋ ತರ ಗೋಡೆಗಳೆಲ್ಲ ಇರತ್ತಲ್ಲ, ಅದು ಟ್ರಿಗರ್ ಮಾಡತ್ತೆ
1: ಫಂಗಸ್ ಬಂದಿರೋ.
0: ಅದು ಇಲ್ಲದೆ ಇರೋ ತರ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ ಅಂಡ್ ಎಲ್ಲಾದ್ರೂ ಧೂಳಿಗೆ ಹೋದ್ರೆ ಅಥವಾ ಈಗ ಹೊಲದ ಕಡೆ ಈಗ ನಾವು ಜನಕ್ಕೆ ಹೊಲಕ್ ಹೋಗ್ಬೇಡಿ ಕೆಲಸ ಮಾಡ್ಬೇಡಿ ಅಂತ ಹೇಳಕ್ ಆಗಲ್ಲ. ಸೊ ನೀವು ಹೋದಾಗ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಇನ್ನೂ ಒಂದೇನು ಅಂದ್ರೆ ಅಲರ್ಜಿಕ್ ಟೆಸ್ಟ್ ಅಂತ ಮಾಡ್ತೀವಿ, ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್. ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲೂ ಅದು ಅವೈಲಬಲ್ ಇದೆ. ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಇಂದ ಒಂದಷ್ಟು ಅಲರ್ಜೆನ್ಸ್ ನ ನಿಮ್ ಸ್ಕಿನ್ ಗೆ ಹಾಕಿ ಯಾವ್ದು ನಿಮ್ಗೆ ಮೇನ್ ಆಗಿ ಅಲರ್ಜಿ ಇದೆ, ಯಾವ್ದು ನಿಮಗೆ ಟ್ರಿಗರ್ ಆಗ್ತಾ ಇದೆ ಅನ್ನೋದು ಕಂಡಿಡ್ಕೋತೀವಿ. ಆ ಅಲರ್ಜನ್ ನಿಮ್ಗೆ ಹೌದು ಇದೆ ಅಂತ ಗೊತ್ತಾದ್ರೆ ಆ ಪರ್ಟಿಕ್ಯುಲರ್ ಅಲರ್ಜನ್ ನ ನೀವು ಅವಾಯ್ಡ್ ಮಾಡ್ಬೋದು. ಈಗ ಎಕ್ಸಾಂಪಲ್, ಕೆಲವರಿಗೆ ಪಾರ್ಥೆನಿಯಂ ಗಿಡ ತುಂಬಾ ಅಲರ್ಜಿ ಇರುತ್ತೆ. ಪಾರ್ಥೆನಿಯಂ ಗಿಡ ಅಲರ್ಜಿ ಇದ್ದಾಗ ಇದು ಗೊತ್ತಾದ್ರೆ ಓಕೆ ಇದ್ರಿಂದ ಆಗ್ತಾ ಇದೆ ಅಂತ ಅದನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ಕೆಲವರಿಗೆ ಕಾಕ್ರೋಚ್ ಅಲರ್ಜಿ ಇರುತ್ತೆ, ಅಥವಾ ಕೆಲವರಿಗೆ ಬೆಕ್ಕು ಅಥವಾ ಡಾಗ್ದು ಅಲರ್ಜಿ ಇರುತ್ತೆ. ಸೊ ಅದನ್ನೆಲ್ಲಾನು ಕಂಡಿಡ್ಕೊಂಡ್ರೆ ಓಕೆ ಇದನ್ನ ಅಲರ್ಜಿ ಮಾಡ್ಬೋದು. ಕೆಲವರಿಗೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ, ಅದ್ರದ್ದು ಅಲರ್ಜಿ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೆ ಆದಂತಾನು ಮೆಡಿಸಿನ್ ಇರುತ್ತೆ, ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಅಲರ್ಜನ್ ಆಗಿ ನಿಮ್ಗೆ ಮೆಡಿಸಿನ್ ಬರುತ್ತೆ. ಸೊ ನಾಟ್ ಜಸ್ಟ್ ಆಸ್ಟ್ಮ ಟ್ರಿಗರ್ ಆಗೋದು, ನೆಗಡಿ ಆಗೋದು, ಅಕ್ಷಿ ಬರೋದು, ತುಂಬಾ ಸ್ನೀಸಿಂಗ್ ಮಾಡೋದು, ಕಟ್ಟ ಬರೋದು, ಅದೆಲ್ಲಾನು ಆಗುತ್ತೆ. ಸೊ ಇಮ್ಯುನೋಥೆರಪಿ ಕೊಡೋದ್ರಿಂದ ಅಗೇನ್ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಪರ್ಮನೆಂಟ್ ಕ್ಯೂರ್ ಅಂತ ಆಗಲ್ಲ, ಆಲ್ಮೋಸ್ಟ್ ಬರದೇ ಇರೋ ತರ ತಡೆಗಟ್ಟಬಹುದು.
1: ಈಗ ಈ ಶ್ವಾಸಕೋಶ ದುರ್ಬಲ ಆಗೋದ್ರಿಂದನೇ ಇದು ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಶ್ವಾಸಕೋಶವನ್ನ ಸದೃಢ ಮಾಡ್ಲಿಕ್ಕೆ, ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನು ಔಷಧಿಗಳಿಲ್ವಾ?
0: ಆತರ ಏನೂ ಇಲ್ಲ, ಜಸ್ಟ್ ದಟ್ ನೀವು ಬ್ರೀದಿಂಗ್ ಎಕ್ಸಸೈಸಸ್, ರೆಗ್ಯುಲರ್ ಎಕ್ಸಸೈಸಸ್, ಹೆಲ್ದಿ ಡಯೆಟ್, ಅಂಡ್ ಮೇನ್ ಆಗಿ ಒಬೆಸಿಟಿ, ಒಬೆಸಿಟಿಗೆ ಹೋಗ್ದೇ ಇರೋ ತರ ಅಥವಾ ಆಲ್ರೆಡಿ ಹೋಗಿರೋ ನಾರ್ಮಲ್ ವೆಯ್ಟ್ ಇಟ್ಕೊಳ್ಳೋ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಬೋದು ಹೊರತು ಸ್ಟ್ರಾಂಗ್ ಮಾಡ್ಕೊಳಕ್ ಏನು ಇಂಗ್ಲಿಷ್ ಮೆಡಿಸಿನ್ ಇಲ್ಲ. ಅದೇ ನಾ ಹೇಳ್ದಲ್ಲ, ಹೆಲ್ದಿ ಫುಡ್, ಹೆಲ್ದಿ ಡಯೆಟ್ ಅಂಡ್ ಗುಡ್ ಲೈಫ್ ಸ್ಟೈಲ್ ಇಷ್ಟ ಮೇಂಟೈನ್ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ರೆ ಔಟ್ ಸೈಡ್ ಏನೋ ಒಂದ್ ತಗೊಂಡು ನಾನು ಫುಲ್ ಸ್ಟ್ರಾಂಗ್ ಆಗ್ತೀನಿ ಅಂತ ಏನೂ ಇಲ್ಲ.
1: ಈಗ ಊಟದ ವಿಷಯಕ್ಕೆ ಬಂದ್ರೆ ಆಸ್ತಮಾ ಇರೋರಿಗೆ ತುಂಬಾ ಬಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಬೆಣ್ಣೆ ತಿನ್ಬೇಡಿ, ತುಪ್ಪ ತಿನ್ಬೇಡಿ, ಕರ್ದದ್ ತಿನ್ಬೇಡಿ, ಆಮೇಲೆ ತಂಪಾಗಿರೋದನ್ನ ತಿನ್ಬೇಡಿ, ಆಮೇಲೆ ಈ ಹಣ್ಣು ತಿನ್ಬೇಡಿ, ಆ ಹಣ್ಣು ತಿನ್ಬೇಡಿ, ಮತ್ ಏನ್ ತಿನ್ಬೇಕು ಅಂದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು
0: ಅಂದ್ರೆ, ಕೆಲವ್ರಿಗೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಏನಿರುತ್ತೆ ಎಸ್ಪೆಷಲಿ ಹುಳಿ ಹಣ್ಣುಗಳು ಲೈಕ್ ಈ ಕಿತ್ತಳೆ ಹಣ್ಣು, ಗ್ರೇಪ್ ಅಂಡ್ ನಲ್ಲಿಕಾಯಿ, ಕೆಲವ್ರಿಗೆ ಈ ನೇರಳೆ ಹಣ್ಣು, ಪಚ್ಚಬಾಳೆ ಹಣ್ಣು, ಇವೆಲ್ಲಾನು ಟ್ರಿಗರ್ ಮಾಡುತ್ತೆ. ಆತರ ಟ್ರಿಗರ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಒನ್ಸ್ ಅದ್ ಅವಾಯ್ಡ್ ಮಾಡಿದ್ರೆ ತಿನ್ಕೊಂಡು ಇದ್ ಮಾಡಿದ್ರೆ ಅಗೇನ್ ಅದು ಟ್ರಿಗರ್ ಆಗತ್ತೆ. ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಕಂಪ್ಲೀಟ್ ಅವಾಯ್ಡ್ ಆಗ್ಬೇಕು. ಹಾಲು ಮೊಸರು ತಿನ್ಬಹುದು, ಬಟ್ ಫ್ರಿಡ್ಜ್ ಅಲ್ಲಿ ಇರಬಾರ್ದು. ಅದು ಬಿಸಿ ಬಿಸಿ ಇರೋ ಫುಡ್ ಆಗಿದ್ರೆ ತಿನ್ಬಹುದು. ಮೊಸರು ಫ್ರಿಡ್ಜ್ ಅಲ್ಲಿ ಇದ್ರೆ ಅದನ್ನು ತಿನ್ನಕ್ ಹೋಗ್ಬಾರ್ದು. ಹೈ ಫ್ಯಾಟಿ ಫುಡ್ ಟ್ರಿಗರ್ ಮಾಡುತ್ತೆ. ಸೊ ಆದಷ್ಟು ಹೈ ಫ್ಯಾಟಿ ಫುಡ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಬಿಸಿ ಬಿಸಿ ಆಗಿರೋ ಆಹಾರ ಏನೇ ಆಗಿದ್ರು ತಿನ್ಬಹುದು. ಸೊಪ್ಪು ತರಕಾರಿ ಅವೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ. ಕೆಲವು ಹುಳಿ ಹಣ್ಣುಗಳು ಮಾತ್ರ ರಿಸ್ಟ್ರಿಕ್ಷನ್ ಮಾಡಿದ್ರೆ ಬೆಟರು. ಎಲ್ಲಾರ್ಗೂ ಟ್ರಿಗರ್ ಆಗೇ ಆಗತ್ತೆ ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ನಿಮ್ಗೆ ಟ್ರಿಗರ್ ಆಗೋದ್ರಿಂದ ಹುಳಿ ಹಣ್ಣುಗಳು ಅವಾಯ್ಡ್ ಮಾಡೋದ್ ಬೆಟರು. ಪಚ್ಚಬಾಳೆ ಹಣ್ಣು ಮತ್ತೆ ಎಣ್ಣೆ ಕರೆದಿರೋ ಪದಾರ್ಥ, ಫ್ರಿಡ್ಜ್ ಅಲ್ಲಿರೋ ಪದಾರ್ಥ ಅವಾಯ್ಡ್ ಮಾಡ್ಬೇಕಾಗ್ಬರುತ್ತೆ ಕಂಪ್ಲೀಟ್ಲಿ. ಕೆಲವ್ರಿಗೆ ಮಕ್ಳಿಗೆ ಎಸ್ಪೆಷಲಿ ಎದುರಿಸ್ಬಿಟ್ಟಿರ್ತಾರೆ ಹಾಲು ಕುಡಿಯಂಗೆ ಇಲ್ಲ ಅಂತ. ಹಾಲು ಕುಡಿಯೋದ್ರಿಂದ ಕೆಲವ್ರಿಗೆ ಅದು ಟ್ರಿಗರ್ ಆಗೋದು, ಬಿಕಾಸ್ ಹಾಲಲ್ಲಿ ಒಂದು ಅಂಶ ಏನಿರುತ್ತೆ ಅದು ಮಕ್ಳಿಗೆ ಅಲರ್ಜಿಕ್ ಇರುತ್ತೆ. ಆ ಇದ್ರಿಂದ ಕೆಸಿನ್ ಅಲರ್ಜಿ ಇರೋದ್ರಿಂದ ಅವ್ರಿಗೆ ಟ್ರಿಗರ್ ಆಗ್ತಿರ್ಬೋದು ಹೊರ್ತು ಹಾಲೇ ಕೆಟ್ಟದು ಅಂತ ಹೇಳಕ್ ಆಗಲ್ಲ. ಅದನ್ನ ಕಂಡಿಡ್ಕೊಂಡು ಓಕೆ ಮಗು ಕೆಲವು ಮಕ್ಳಿಗೆ ಇದ್ದಿದೆ ಅಂತಂದ್ರೆ ಓಕೆ ಯು ಕ್ಯಾನ್ ಅವಾಯ್ಡ್, ಅವಾಗ ಹಾಲು ಮೊಸರು ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ್ದೋ ಒಂದ್ ಮಗುಗ್ ಹಾಲು ಮೊಸರು ಅಲರ್ಜಿ ಆಯ್ತು ಅಂದಿದ ತಕ್ಷಣ ಎಲ್ಲಾ ಮಕ್ಳಿಗೂ ಇರಲ್ಲ ಅದು.

0: ಸೊ ಬೆಳೆಯೋ ಮಕ್ಕಳಿಗೆ ಹಾಲು ಮೊಸರು ಅವಶ್ಯಕತೆ ಇದ್ದೇ ಇರುತ್ತೆ. ಬಿಸಿ ಬಿಸಿ ಇದ್ರೆ ಕೊಡ್ಬೋದು. ಫ್ರಿಡ್ಜ್ ಅಲ್ಲಿರೋ ಹಾಲು, ಕೋಲ್ಡ್ ಐಸ್ ಕ್ರೀಮ್, ಎಸ್ಪೆಷಲಿ ಐ ತಿನ್ನೋ ಅಭ್ಯಾಸ ಇರುತ್ತೆ ಕೆಲವು ಮಕ್ಳಿಗೆ, ಅದನ್ನ ಅವಾಯ್ಡ್ ಮಾಡಿಸ್ಬೇಕು. ಮಕ್ಳು ಕೇಳದ್ ಕಷ್ಟ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತವೆ, ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಅಂಡ್ ಹೈಜೀನಿಕ್ ಆಗಿ ಇಟ್ಕೊಂಡು ಹೈಜೀನ್ ಪ್ಲೇಸ್ ಅಲ್ಲಿ ತಿನ್ನೋದು ಬೆಟರ್ ಇರುತ್ತೆ. ಮನೆಯಲ್ಲಿ ಇನ್ನು ಅಷ್ಟು ಗಲೀಜ್ ಗಲೀಜ್ ಆಗಿ ಇಟ್ಕೊಂಡು ಈ ಹಂಗೆಲ್ಲ ಕುಕ್ ಮಾಡೋದೇ ಆಗ್ಲಿ, ಅಥವಾ ಮನೇಲಿ ಎಲ್ಲಾ ಕಡೆ ಕಾಕ್ರೋಚಸ್ ಅಥವಾ ಆಂಟ್ಸ್ ಎಲ್ಲ ಇಟ್ಕೊಂಡಿದ್ರೆ ಅದನ್ನು ಹಂಗೆ ಟ್ರಿಗರ್ ಮಾಡುತ್ತೆ ಅವ್ರಿಗೆ ಆಸ್ತಮಾ. ಆದಷ್ಟು ನೀವು ಮಕ್ಳಿಗೆ ಎಸ್ಪೆಷಲಿ ಹೈಜೀನ್ ಮೇಂಟೈನ್ ಮಾಡೋದು ಬೆಟರ್. ಮಕ್ಳಿಗೆ ಎಷ್ಟ್ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಚಿಕ್ಕ ಮಕ್ಳು ಇರ್ತಾರೆ.
1: ಹೈಜೀನ್ ಅಂದ ತಕ್ಷಣನೇ ನಮ್ಮ ಅಂದ್ರೆ ತಾಯಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಸ್ನಾನ ಮಾಡಿದ್ರೆ ತಂಪಾಗ್ಬಿಡ್ತದೆ, ನೆಗಡಿ ಆಗ್ಬಿಡುತ್ತೆ ಅಂತ ಸ್ನಾನನೇ ನಿಲ್ಲಿಸ್ತಾರೆ, ತಲೆ ಸ್ನಾನ ನಿಲ್ಲಿಸ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಡೆಫಿನೆಟ್ಲಿ ಅದನ್ನ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ ಸ್ನಾನ ಮಾಡಿಲ್ಲ ಅಂದ್ರೆ ಅಗೇನ್ ಮಕ್ಳಿಗೆ ಹೈಜೀನ್ ಇರಲ್ಲ, ಅವ್ರ ಬಟ್ಟೆನೆ ಆಗ್ಲಿ ಅಥವಾ ಅವ್ರದ್ ದೇವ್ರು ಅಥವಾ ಆ ಧೂಳ್ ಇರುತ್ತೆ ಅದು ಮತ್ತೆ ಟ್ರಿಗರ್ ಆಗುತ್ತೆ. ಸೊ ನೀವ್ ಬಿಸಿನೀರಿಂದ ಸ್ನಾನ ಮಾಡಿಸ್ಬೋದು, ಏನು ಆಗಲ್ಲ. ಸ್ನಾನ ಮಾಡಿಸ್ದೆ ನೀವು ಮಕ್ಳಿಗೆ ಓ ಕೆಮ್ಮಿದೆ ಹುಷಾರಿಲ್ಲ ಅಂತ ಸ್ನಾನ ಮಾಡಿಸ್ದೆ ಹಾಗೆ ಇದ್ರೆ ಮತ್ತೆ ಅನ್ಹೈಜಿನಿಕ್ ಆಗಿರೋದ್ರಿಂದನೇ ಇನ್ನ ಜಾಸ್ತಿ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ.
1: ಒಟ್ಟಾರೆ ಆಸ್ತಮಾ ಅನ್ನೋದು ಒಂದು ಬಂದ್ರೆ ಅದು ಜೀವನ ಪೂರ್ತಿ ನಿಭಾಯಿಸಬಹುದು ಮತ್ತೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದಕ್ಕೆ ಒಂದ್ ಮಾತ್ರೆ ತಗೊಂಡ ತಕ್ಷಣ ಅದು ಇಲ್ಲ ಹೋಯ್ತು ಅನ್ನೋ ತರದ್ದು ಇರೋದಿಲ್ಲ. ಅದ್ರ ಜೊತೆಗೆ ಜೀವನ ಶೈಲಿಯ ಬದಲಾವಣೆ ಮತ್ತೆ ಒಳ್ಳೆ ಆಹಾರ ತಿನ್ನೋದು, ಅದರ ಜೊತೆಗೆ ವೈದ್ಯರು ಹೇಳಿರುವಂತಹ ಔಷಧಿಗಳನ್ನ ನಿಯಮಿತವಾಗಿ ತೆಗೆದುಕೊಳ್ಳೋದು ಮತ್ತೆ ಫಾಲೋ ಅಪ್ ಮಾಡ್ಕೊಳ್ಳೋದು, ಇದಿಷ್ಟಿದ್ರೆ ಅದು ಒಂದು ಕಾಯಿಲೆ ಅಂತ ಅನ್ಸಲ್ಲ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ?
0: ಆಸ್ತಮಾ ಡೆಡ್ಲಿ ಡಿಸೀಸ್ ಅಲ್ಲ, ಬಟ್ ನೀವು ಇನ್ಹೇಲರ್ಸ್ ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಯಾವ್ದೇ ಮೂಢನಂಬಿಕೆಗಳಿಲ್ದೆ ಡಾಕ್ಟರ್ ಗೆ ತೋರಿಸಿ ಕರೆಕ್ಟ್ ಆಗಿ ಡಾಕ್ಟರ್ ಹೇಳೋ ಟ್ರೀಟ್ಮೆಂಟ್ ನ ಫಾಲೋ ಮಾಡಿದ್ರೆ ಖಂಡಿತ ಕಂಟ್ರೋಲ್ ಅಲ್ಲಿ ಬರುತ್ತೆ.
1: ತುಂಬಾ ಧನ್ಯವಾದಗಳು ಇಷ್ಟೊತ್ತು ಆಸ್ತಮಾ ಕುರಿತಂತೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೆ ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

0: ಇದ್ದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಖೇತ ಬಚಾವೋ ಅಭಿಯಾನ್ ಕುರಿತು ಸಂವಾದ.
2: ಸವಿತಾಕಾ.
3: ಹಾ ಹೇಳಿ ಶಮಣ್ಣ.
2: ಈ ವರ್ಷದ ಮಳೆ ನೋಡಿದ್ರೆ ಈ ಕೃಷಿಕರೆಲ್ಲ ಹೇಗೆ ಕೃಷಿ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು.
3: ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಶಮಣ್ಣ. ನೋಡಿ, ಮಳೆ ಕಾದು ಕಾದು ಕಾದು ಬಿತ್ತನೆ ಮಾಡೋದು ಯಾವಾಗ, ಬೇಸಾಯ ಮಾಡೋದು ಯಾವಾಗ, ಅದರಲ್ಲೇ ಇದ್ದಾರೆ.
2: ಅಲ್ಲ ರೂಪಕ, ನಾನು ನೋಡ್ತಾ ಇದ್ದೇನೆ ಈಗ ನಮ್ಮೂರ್ನಲ್ಲಿ ಸ್ವಲ್ಪ ಮಳೆ ಕಮ್ಮಿ ಅಂತ ತಿಳ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಅಸ್ಸಾಂ ಮತ್ತೆ ಈ ಏನು ಅರುಣಾಚಲ ಪ್ರದೇಶ ಎಲ್ಲ ಇದೆಯಲ್ಲ, ಏನು ಈಶಾನ್ಯ ರಾಜ್ಯಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ನೋಡಿದ್ರೆ ನೆರೆ ಬಂದಿದೆ. ಸಾಕಷ್ಟು ಜಮೀನುಗಳೆಲ್ಲ ನೀರಿನಲ್ಲಿ ಮುಳುಗಿ
4: ಶಮಣ್ಣ ನೋಡ್ಲಿಕ್ಕೆ ಆಗುದಿಲ್ಲ. ಆ ತರ ಅಲ್ಲಿ ದೊಡ್ಡ ಪ್ರವಾಹನೆ ಬಂದ್ಬಿಟ್ಟಿದೆ.
3: ಊರೇ ತೊಳ್ಕೊಂಡು ಹೋಗಿದ್ದು ಕಾಣಿಸ್ತಾ ಇದಾರಲ್ಲ ಶಮಣ, ಗಾಡಿಗಳು ಮನೆಗಳು ಏನು ಇಲ್ಲ.
2: ಆದ್ರೆ ನಮ್ಮೂರ್ನಲ್ಲಿ ನೋಡಿದ್ರೆ ವಾರ್ಷಿಕವಾಗಿ ಬರಬೇಕಾದಂತಹ ಮಳೆಯೂ ಕೂಡ ಬರಲಿಲ್ಲ ಅಂತ.
4: ಹೌದು ಶಮಣ,
3: ಅಂದ್ರೆ ವಿಪರೀತ ಆಗ್ತಾ ಇದೆ, ಮಳೆಗಾಲನೋ ಬೇಸಿಗೆಗಾಲನೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಶಮಣ.
2: ಹಾಗಾಗಿ ನಾವು ಯೋಚನೆ ಮಾಡ್ಬೇಕಾಗಿರುವಂತಹದ್ದು ಇರುವಂತಹ ಮಳೆ ನೀರನ್ನ ಹೆಚ್ಚು ಹೆಚ್ಚು ಭೂಮಿಯ ಒಳಗಡೆ ಇಂಗಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ನಾಳೆ ನಮಗೆ ಕೃಷಿಗೆ ಬೇಕಲ್ಲ,
3: ಕುಡಿಲಿಕ್ಕೆ ಬೇಕು,
2: ಜಾನುವಾರುಗಳಿಗೆ ಬೇಕು. ಹಾಗೆ ಈಗ ಇರುವ ಸಂಪನ್ಮೂಲವನ್ನ ಹೆಚ್ಚು ಹೆಚ್ಚು ಬಳಸುವುದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕಂತಲೇ ರೂಪಕ ಈ ವರ್ಷ ಜೂನ್ ಮೊದಲ ವಾರದಿಂದ ಈ ಖೇತ್ ಬಚಾವೋ ಆಂದೋಲನ ಅಂತ ಒಂದು ಪ್ರಾರಂಭ ಮಾಡಿದ್ರು. ಅಂದ್ರೆ ಬೇಸಾಯವನ್ನ ಉಳಿಸಿ ಆಂದೋಲನ ಅಂತ ಹೇಳಿ.
3: ಯಾವ ತರ ಬಂತಲ್ಲ ಕಾಲ.
2: ಹೌದು ಹೌದು ಹೌದು,
3: ಇದನ್ನು ಯೋಚನೆ ಸಹ ಮಾಡಿರ್ಲಿಲ್ಲ ನಾವು, ಇಂಥದೊಂದು ಕಾಲ ಬರಬಹುದು.
2: ನಾವು ಈಗೇನಂದ್ರೆ ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಮಣ್ಣಿಗೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಹಾಕುವುದು ಅಥವಾ ಯಾವುದೊಂದು ರಾಸಾಯನಿಕ ಸಿಂಪರಣೆಯನ್ನ ಮಾಡುವಂತಹದ್ದು ಹೆಚ್ಚು ಹೆಚ್ಚು ಮಾಡಿದ ಹಾಗೆ ವರ್ಷದಿಂದ ವರ್ಷಕ್ಕೆ ಫಸಲು ಕಡಿಮೆ ಆಗ್ತಾ ಹೋಗ್ತು ಹೊರತು ಹೆಚ್ಚಾಗುದಿಲ್ಲ,
3: ಮಣ್ಣಿನ ಗುಣಮಟ್ಟ
2: ಹಾಳಾಗ್ತದೆ.
4: ಹೌದು ಶಮಣ್ಣ. ಮತ್ತೇನಪ್ಪಾ ಅಂತಂದ್ರೆ ನಾವು ಬೆಳೆಗಳನ್ನ ಬೆಳಿಬೇಕಿದ್ರೆ ಏನೋ ಒಂದಿಷ್ಟು ಗೊಬ್ಬರವನ್ನ ಯಾವ್ದೊಂದು ಗೊಬ್ಬರವನ್ನ ತಂದು ಹಾಕ್ಬಿಡ್ತೇವೆ, ನಮಗ ಮನ್ಸಿಗೆ ಬಂದಷ್ಟು ಗೊಬ್ಬರವನ್ನ ಹಾಕ್ಬಿಡ್ತೇವೆ. ಆದ್ರೆ ಹಂಗ್ ಹಾಕೋದ್ರಿಂದ ಭೂಮಿ ಮಣ್ಣು ಹಾಳಾಗ್ತದೆ.
2: ಹೌದು, ಈಗ ನಾವು ಇಲ್ಲಿ ಏನು ಭತ್ತ ಬೆಳೆಯುವಂತಹ ಒಂದು ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸದೇ ಹೋಗ್ಬಹುದು. ಆದ್ರೆ ಉತ್ತರ ಭಾರತದಲ್ಲೆಲ್ಲ ಹೇಗೆ ಅಂತಂದ್ರೆ ಸಾವಿರಗಟ್ಟಲೆ ಎಕರೆಯಲ್ಲಿ ಗೋಧಿ ಬೆಳೆಯುವಂತಹ ಒಂದು ಪ್ರದೇಶ, ಈಗ ಪಂಜಾಬ್ ಆಗ್ಬಹುದು, ಹರಿಯಾಣ ಆಗ್ಬಹುದು ಅಥವಾ ಉತ್ತರ ಪ್ರದೇಶ ಆಗ್ಬಹುದು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಈ ಗೋಧಿ ಬೆಳೆಯುವಂತಹ ಪ್ರದೇಶದಲ್ಲಿ ಹಟ್ಟಿ ಗೊಬ್ಬರ ಎಷ್ಟೊಂದು ಹಾಕ್ತೀರಿ. ಈಗ 1 ಎಕರೆ 2 ಎಕರೆಗೆ ಹಟ್ಟಿ ಗೊಬ್ಬರ ಹಾಕ್ಬಹುದು, 1000 ಎಕರೆ ಬೆಳೆಯುವಾಗ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡ್ತಾರೆ.
3: ಅಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಸಿಗುವುದು ಕಷ್ಟ.
2: ಆಮೇಲೆ ಅಷ್ಟು ಜಾನುವಾರನ ಸಾಕುವುದು ಕಷ್ಟ ಅಲ್ವಾ.
4: ಸಾಕುವುದು ಕಷ್ಟ.
2: ಹಾಗೆ ಈ ವರ್ಷದಿಂದ ವರ್ಷಕ್ಕೆ ರಾಸಾಯನಿಕ ಗೊಬ್ಬರದ ಬಳಕೆ ಜಾಸ್ತಿ ಮಾಡಿದ ಹಾಗೆ ಮಣ್ಣಿನ ಆರೋಗ್ಯ ಕೂಡ ಕೆಡ್ತಾ ಹೋಗ್ತದೆ ಅಂತ.
4: ಹೌದು ಶಾಮಣ್ಣ.
3: ಅಂದ್ರೆ ಹಾಕಿದ ವರ್ಷ ತುಂಬಾ ಚೆನ್ನಾಗಿ ಬೆಳೆ
2: ಬರ್ತದೆ,
3: ಆಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತದಿರ್ಬೇಕಲ್ಲ ಶಾಮಣ್ಣ.
2: ಹೌದು.
4: ಮತ್ತೆ ಶಾಮಣ್ಣ, ಇಂತಿಷ್ಟು ಪೋಷಕಾಂಶಗಳು ಇಷ್ಟೇ ಇರಬೇಕು ಮಣ್ಣಲ್ಲಿ ಅಂತ ಇದೆ ಅಲ್ಲ
2: ಮಣ್ಣಿನಲ್ಲಿ ಇರುವುದಲ್ಲ, ಬೆಳೆಗಳಿಗೆ ಎಷ್ಟು ಬೇಕು ಅಂತ ಒಂದು ನಿರ್ಧಾರ ಮಾಡಿರ್ತಾರೆ. ಈ ಭತ್ತದ ಬೆಳೆಗಾದ್ರೆ ಇಷ್ಟು ಕೊಡಬೇಕು, ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಶ್ ಅಂತ ಸಂಶೋಧನೆ ಎಲ್ಲ ಮಾಡಿರ್ತಾರೆ. ಅದಕ್ಕಿಂತ ಜಾಸ್ತಿ ಕೊಡ್ತಾ ಹೋದ್ರೆ ಬೆಳೆಗೇನು ಸಿಗುವುದಿಲ್ಲ, ಅದು ಪೋಲಾಗುವುದು ಜಾಸ್ತಿ, ಜೊತೆಗೆ ಮಣ್ಣಿನವು ಕೂಡ ರಸಸಾರವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ.
3: ಅದಕ್ಕೆ ಸರಿಯಾದ ಮಾಹಿತಿ ಬೇಕು ಅಲ್ಲ ಶಾಮಣ್ಣ. ಯಾವ ಬೆಳೆಗೆ ಎಷ್ಟು ಉಪಯೋಗ ಮಾಡಬೇಕು, ರಾಸಾಯನಿಕ ಮಾಡುದು ತಪ್ಪೇ ಆದ್ರೂ ಈಗ ಅನಿವಾರ್ಯ ಇದ್ದಲ್ಲಿ ಎಲ್ಲ ತಿಳ್ಕೊಂಡು ಉಪಯೋಗ ಮಾಡೋದು ಒಳ್ಳೇದು.
2: ಆಮೇಲೆ ಈಗ ಮಣ್ಣು ಪರೀಕ್ಷೆ ಅಂತ ಮಾಡ್ತಾರೆ, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾಡೋ ಅಥವಾ ಒಂದು ಬಿತ್ತನೆ ಮಾಡುವುದಕ್ಕಿಂತ ಮೊದಲೇ ಮಣ್ಣು ಪರೀಕ್ಷೆಯನ್ನ ಮಾಡಿ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಇದೆ, ಯಾವ್ದರ ಕೊರತೆ ಇದೆ ಅಂತ ಒಂದು ಪರೀಕ್ಷೆ ಮಾಡುವಂತಹದ್ದು. ಸಾರಜನಕದ ಕೊರತೆ ಇದೆಯೋ, ರಂಜಕದ ಕೊರತೆ ಇದೆಯೋ, ಪೊಟ್ಯಾಶ್ನ ಕೊರತೆ ಇದೆಯೋ ಅಂತ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣಿಗೆ ಕೊಡಬೇಕಾಗಿರುವಂತಹ ಗೊಬ್ಬರದ ಪ್ರಮಾಣವನ್ನು ಕೂಡ ನಿರ್ಧರಿಸ್ತಾರೆ. ಜೊತೆಗೆ ಈಗ ಎಷ್ಟೋ ಕಡೆ ಏನಾಗ್ತದೆ, ಮಣ್ಣು ಹುಳಿ ಮಣ್ಣು ಅಂತ ಹೇಳ್ತೀವಿ, ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ, ಈಗ ನಮ್ಮ ಉತ್ತರ ಕನ್ನಡದಂತಹ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಈ ವರ್ಷ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮಣ್ಣಿನ ರಸಸಾರ ಅಥವಾ ಪಿಎಚ್ ಅಂತ ಹೇಳ್ತೀವಲ್ಲ, ಇದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ 7 ಕಡಿಮೆ ಇರ್ತದೆ, 7 ಅನ್ನುವಂತದ್ದು ನ್ಯೂಟ್ರಲ್ ಅಂತ ಹೇಳುವಂತದ್ದು. ಅದಕ್ಕಿಂತ ಕಡಿಮೆ ಆದ ಹಾಗೆ ಬೆಳೆಗಳಿಗೂ ಕೂಡ ತೊಂದರೆ ಆಗ್ತದೆ.
4: ಕೊಡಬೇಕಾದಂತ ಫಸಲು ಕೊಡದೇ ಇರಬಹುದು.
2: ಹೌದು
4: ಅಲ್ಲ.

0: ಮತ್ತೆ ಶಾಮಣ್ಣ, ಈ ಮಣ್ಣಿನ ಬಗ್ಗೆ ನಾವು ಹೇಳಲಿಕ್ಕೆ ಹೋದ್ರೆ ಮಣ್ಣು ಪರೀಕ್ಷೆಯನ್ನ ನಾವೇ ಸ್ವತಃ ಮನೆಯಲ್ಲೂ ಸಹ ಮಾಡಬಹುದಂತೆ.
1: ಅಂದ್ರೆ ಮಣ್ಣು ಪರೀಕ್ಷೆ ಕಿಟ್ ಅಂತ ಸಿಗ್ತದೆ.
0: ಹಾ, ಅದು ಒಂದಾಯ್ತು ಶಾಮಣ್ಣ. ಇನ್ನೊಂದು, ಈ ನಾವು ಸ್ವಲ್ಪ ಮಣ್ಣು ತಗೊಂಡು ಅದರ ಒಂದು ಪರಿಮಳವನ್ನ ನೋಡಿದ್ರೆ, ಈ ಫಸ್ಟ್ ಮಳೆ ಬಂದಿರ್ತದಲ್ಲ ಶಾಮಣ್ಣ, ಅವಾಗ ಮಣ್ಣಿನ ವಾಸನೆ ಬರುತ್ತಲ್ಲ, ಆ ಪರಿಮಳ ಬಂದ್ರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಅಂತ.
2: ಯೋಗ್ಯವಾದ ಮಣ್ಣು.
0: ಮತ್ತೆ ಇನ್ನೊಂದು ಶಾಮಣ್ಣ, ಈ ಮಣ್ಣನ್ನ ನಾವು ಗುದ್ಲಿಲೋ ಅಗ್ದಾಗ ಎರೆಹುಳುಗಳು ಸಿಕ್ಕಿದ್ರೆ ಮಣ್ಣು ಉತ್ತಮವಾಗಿದೆ ಅಂತ.
1: ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆ ಹೇಗಿದೆ ಅಂತ ನೋಡ್ಬೇಕಿದ್ರೆ ಬರಿಗಾಲಲ್ಲಿ ನಡಿಬೇಕು ಅಂತ ಹೇಳಿ, ಚಪ್ಪಲಿ ಹಾಕೊಂಡು ಹೋಗಬಾರ್ದು ಜಮೀನಿಗೆ. ಬರಿಗಾಲಲ್ಲಿ ನಡೆದು ಹೋದಾಗ ಅದು ಮೆತ್ತಗೆ ಒಂದು ಹಾಸಿಗೆಯ ಅನುಭವ ಆಯ್ತು ಅಂತಂದ್ರೆ ಮಣ್ಣು ಫಲವತ್ತಾಗಿದೆ
0: ಅಂತ.
1: ನೀವು ಬೇರೆ ಏನ್ ಪರೀಕ್ಷೆ ಬೇಕಾಗುದಿಲ್ಲ. ಹೌದು ಹೌದು. ಆದ್ರೂ ಕೂಡ ಈ ಆಸಿಡ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಹುಳಿ ಮಣ್ಣು ಅಂತ ಹೇಳಿ, ಅದರ ಒಂದು ಸುಧಾರಣೆ ಆಗ್ಬೇಕು ಅಂದ್ರೆ ಮಣ್ಣಿಗೆ ಒಂದಷ್ಟು ಸುಣ್ಣವನ್ನ ಕೊಡಬೇಕಾಗ್ತದೆ. ಈಗ ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಅಂತೆಲ್ಲ ಸಿಗ್ತದೆ, ಅದನ್ನ ಮಣ್ಣಿಗೆ ಹಾಕಿ ಮಣ್ಣಿನ ರಸಸಾರವನ್ನ ಹೆಚ್ಚಿಸಿದ್ರೆ, ಅಂದ್ರೆ ನ್ಯೂಟ್ರಲ್ 7ರ ತನಕ ತಗೊಂಡ್ಬಂದ್ರೆ ಮಣ್ಣಿನ ಫಲವತ್ತತೆಯು ಜಾಸ್ತಿ ಆಗ್ತದೆ, ಜೊತೆಗೆ ಇಳುವರಿ ಕೂಡ ಜಾಸ್ತಿ ಆಗ್ತದೆ.
2: ಹೌದು ಶಾಮಣ್ಣ. ಈಗ ನೀವು ರಾಸಾಯನಿಕಗಳು ಅಂತ ಹೇಳಿದ್ರಲ್ಲ ಶಾಮಣ್ಣ, ಈಗ ರಾಸಾಯನಿಕಗಳು ಈಗ ನಮ್ಗೆ ಇದು ಉತ್ತಮವಾದ ರಾಸಾಯನಿಕ ಅಥವಾ ಇದು ಕಲಬೆರಿಕೆ ಆತರ ಎಲ್ಲಾದ್ರೂ ಸಿಗುತ್ತೆ
1: ಅಂದ್ರೆ ಕೃಷಿ ಇಲಾಖೆಯಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರ ಉತ್ತಮ ಗುಣಮಟ್ಟದ ಹೌದು ಅಲ್ವ ಅನ್ನೋದಕ್ಕೆ ಪರೀಕ್ಷೆ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇರ್ತದೆ. ಈಗ ನಾವು ಯಾವ್ದು ಅಂಗಡಿಯಿಂದ ಹೋಗಿ ಒಂದು 50 ಕಿಲೋ 100 ಕಿಲೋ ತಗೊಂಡ್ಬರ್ತೀವಿ ರಾಸಾಯನಿಕ ಗೊಬ್ಬರ, ಅದು ಗುಣಮಟ್ಟದ ಹೌದು ಅಲ್ವ ಅಂತ ಪರೀಕ್ಷೆ ಮಾಡೋದಕ್ಕೂ ಕೂಡ ಅವಕಾಶ ಇರ್ತದೆ.
2: ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕಲಬೆರಕೆಗಳು ಮಾರಾಟ ಆಗುವ ಪರಿಸ್ಥಿತಿ ಜಾಸ್ತಿ.
0: ಮತ್ತೆ ಇನ್ನೊಂದು ಶಾಮಣ್ಣ, ನೈಸರ್ಗಿಕ ಕೃಷಿ ಅಂತಾರಲ್ಲ ಶಾಮಣ್ಣ, ಅದನ್ನ ಮಾಡಿಸಿದ್ರು ಕೂಡ ಕೃಷಿಯನ್ನು ಆರೋಗ್ಯವಾಗಿಟ್ಕೊಳ್ಬಹುದು, ಮಣ್ಣನ್ನು ಆರೋಗ್ಯವಾಗಿಟ್ಕೊಳ್ಬಹುದಲ್ಲ
2: ಶಾಮಣ್ಣ.
1: ಈಗ ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಹಸಿರೆಲೆ ಸೊಪ್ಪು ಅಂತೆಲ್ಲ ಸಿಗ್ತಾ ಇತ್ತು, ತರಗನ್ನ ತಂದು ಹಾಕುವುದಾಗ್ಬಹುದು ಅಥವಾ ಹಸಿರೆಲೆ ಸೊಪ್ಪು ಆಗ್ಬಹುದು ಅಥವಾ ಈ ಗೊಬ್ಬರದ ಗಿಡ ಅಂತಲೂ ಕೂಡ ಇದೆ, ಗ್ಲಿರಿಸಿಡಿ ಅಂತ ಇದೆಯಲ್ಲ, ಅಂತಹ ಗಿಡಗಳನ್ನ ನಮ್ಮ ಜಮೀನಿನ ಸುತ್ತಮುತ್ತ ಅಥವಾ ಬದುಗಳಲ್ಲೆಲ್ಲ ನೆಟ್ಟು ಅದನ್ನೇ ಮಣ್ಣಿಗೆ ಸೇರಿಸುವಂತಹದ್ದು, ಈ ಮೂಲಕವೂ ಕೂಡ ಮಣ್ಣಿನ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಉಂಟು.
2: ಹೌದು ಶಾಮಣ್ಣ, ಈಗ ರಾಸಾಯನಿಕ ಗೊಬ್ಬರದಾಯ್ತು, ಮಣ್ಣಿನ ಪರೀಕ್ಷೆ ಆಯ್ತು, ಈಗ ನೀರಿನ ಪ್ರಭಾವ ಯಾವ ರೀತಿ ಈ ತರ ಫಲವತ್ತತೆ ನಾವು ಕಾಪಾಡ್ಕೊಳ್ಬೇಕು
1: ಅಂದ್ರೆ, ಈಗ ನಾವು ಮನುಷ್ಯರು ಎಷ್ಟು ನೀರು ಕುಡಿತೀವಿ, ದಿವಸಕ್ಕೆ 1-3 ಲೀಟರ್ 1.5 ಲೀಟರ್ ನೀರು ಕುಡಿಬಹುದು, ಅದರ ಬದಲು ಹೆಚ್ಚು ನೀರು ಕುಡಿದ್ರೆ ಏನಾಗ್ತದೆ, ಬೆವರಿ ಹೋಗ್ಬಹುದು ಅಥವಾ ಇನ್ನೇನಾದ್ರೂ ಹೋಗ್ಬಹುದು. ಹಾಗೆ ಮಣ್ಣಿಗೂ ಕೂಡ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಗುಣ ಅಂತ ಇರ್ತದೆ. ಅದಕ್ಕಿಂತ ಹೆಚ್ಚಾಯ್ತು ಅಂದ್ರೆ ಬೇರಿಗೆ ಅಂದ್ರೆ ಗಿಡದ ಬೇರುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ಗಿಡ, ಈಗ ಭತ್ತ ಆಗ್ಬಹುದು ಅಥವಾ ಹಣ್ಣಿನ ಗಿಡಗಳಾಗ್ಬಹುದು, ತೆಂಗು ಅಡಿಕೆ ಯಾವ ಗಿಡಕ್ಕೆ ಬೇಕಿದ್ರೆ ಆಗ್ಬಹುದು, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ನೀರನ್ನ ಕೊಡಬೇಕು. ಅದು ಕಡಿಮೆ ಆದ್ರೆ ಒಣಗಿ ಹೋಗ್ತದೆ ಗಿಡ,
0: ಜಾಸ್ತಿ
1: ಆದ್ರೆ ಕೊಳತು
2: ಹೋಗ್ತದೆ. ನೀರಿನ ಪಾತ್ರ
1: ಹೌದು. ಅಂತೂ ಪ್ರತಿ ಸರ್ತಿಯು ಕೂಡ ನಾವು ಮಾತಾಡುವಾಗ ಹೇಳ್ತೀವಿ, ಈಗ ಬೇರೆ ಬೇರೆ ಇಲಾಖೆಗಳು ಇರ್ತವೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತದೆ, ಆಮೇಲೆ ಕೃಷಿ ಇಲಾಖೆ ಇದೆ, ತೋಟಗಾರಿಕಾ ಇಲಾಖೆ ಇದೆ, ಈ ಬೇರೆ ಬೇರೆ ಇಲಾಖೆಗಳ ಸಂಪರ್ಕ ಇಟ್ಟುಕೊಂಡ್ರೆ ರೈತರಿಗೂ ಕೂಡ ಅನುಕೂಲ ಆಗ್ತದೆ.
0: ಅಂದ್ರೆ
1: ಸರಿಯಾದಂತಹ ಮಾಹಿತಿಯನ್ನ ಬಳಕೆ ಮಾಡಿಕೊಂಡು ಕೃಷಿಯನ್ನ ಸುಸ್ಥಿರವಾಗಿ ಮಾಡುವುದು ಹೇಗೆ, ಸುಲಭದಲ್ಲಿ ಮಾಡುವುದು ಹೇಗೆ ಅಂತ ಕಲ್ಕೋಬಹುದು.
0: ಹೀಗೆ ಶಾಮಣ್ಣ, ನಾವು ನಮ್ಗೆ ಆರೋಗ್ಯ ಸರಿ ಇಲ್ದಿದ್ರೆ ನಾವು ಹಾಸ್ಪಿಟಲ್ ಗೆ ಹೋಗ್ತೇವೆ,
1: ಡಾಕ್ಟರ್
0: ಭೇಟಿ ಆಗ್ತೇವೆ, ಅವರೊಂದಿಷ್ಟು ನಮ್ಗೆ ಮಾತ್ರೆಗಳನ್ನ ಕೊಡ್ತಾರೆ, ಅದು ಎಷ್ಟು ತಗೊಳ್ಬೇಕು MG ಆ ರೀತಿನೇ ಕೊಡ್ತಾರೆ. ಅದೇ ರೀತಿ ನಾವು ಕೃಷಿಯಲ್ಲೂ ಸಹ ಯಾವ ರೀತಿ ರಾಸಾಯನಿಕ ಬಳಸ್ಕೊಳ್ಬೇಕು, ಎಷ್ಟೆಷ್ಟು ಗೊಬ್ಬರ ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ.
1: ಹೌದು, ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿದ್ರೆ ಮಣ್ಣಿನ ಮೂಲಕ ಬೆಳೆಯನ್ನು ಕೂಡ ಸಂರಕ್ಷಣೆ ಮಾಡಬಹುದು, ಬೆಳೆ ಚೆನ್ನಾಗಿ ಬಂತು ಅಂದ್ರೆ ರೈತರು ಕೂಡ ಕೃಷಿಯಲ್ಲಿ
0: ಇರ್ತಾರೆ,
2: ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
3: PM ಖೇತ್ ಬಚಾವೋ ಅಭಿಯಾನ್ ಕುರಿತು ಸಂವಾದ ಪ್ರಸಾರವಾಯಿತು. ಸಂವಾದದಲ್ಲಿ ಭಾಗವಹಿಸಿದವರು ಟಿ ಶ್ಯಾಮ್ ಪ್ರಸಾದ್, ಸವಿತಾ ಗೌಡ, ರೂಪಾ ಗೌಡ. ಇದಾಗಿತ್ತು ಇಂದಿನ ಪ್ರಗತಿ ಪಥ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಷ್ಟೀಯ ಕೈಮಗ್ಗ ದಿನ. 22 ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36 ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಚ್ ಪ್ರಶಸ್ತಿ. ವಾರ್ತೆಗಳ ವಿವರ: 12 ರಾಷ್ಟೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಖಾತೆ ಸಚಿವ ಪವಿತ್ರಾ ಮಾರ್ಗ್ರೇಟಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2025 ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ನೇಕಾರರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. 1905 ಆಗಸ್ಟ್ 7 ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿರೋಧ ಪಕ್ಷಗಳು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11 ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕ್ವಿಟ್ ಇಂಡಿಯಾ ಚಳುವಳಿಯ 84 ವಾರ್ಷಿಕೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತಪಸ್ವಿಗಳು ಹಾಗೂ ಅಮರ ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದರು. ಪ್ರಶ್ನೋತ್ತರ ಕಲಾಪ ಸಂಸತ್ತಿನ ಮುಖ್ಯ ಅಂಗ ಎಂದು ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲು ಯತ್ನಿಸಿದರಾದರೂ ಕಲಾಪಕ್ಕೆ ಅಡ್ಡಿ ಉಂಟಾದ ಹಿನ್ನೆಲೆ ಮೊದಲಿಗೆ 12 ಸದನವನ್ನು ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕ್ವಿಟ್ ಇಂಡಿಯಾ ಚಳುವಳಿಯ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಸಚಿವರು ವಿವಿಧ ಇಲಾಖೆ ಸಂಬಂಧಿಸಿದ ಸಂಸದೀಯ ಕಾಯಂ ಸಮಿತಿಗಳನ್ನು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು. ಶೂನ್ಯ ವೇಳೆಯ ಸಂದರ್ಭದಲ್ಲಿ ವಿಪಕ್ಷಗಳ ಘೋಷಣೆ ಮತ್ತು ಗದ್ದಲ ಮುಂದುವರೆದ ಕಾರಣ ಸಭಾಪತಿಯವರು ರಾಜ್ಯಸಭೆಯನ್ನು ಮೊದಲಿಗೆ 12, ನಂತರ ದಿನದ ಮಟ್ಟಿಗೆ ಮುಂದೂಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ನಿವಾಸದಲ್ಲಿ ಎನ್ಡಿಎಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ವಿವಿಧ ಪಕ್ಷಗಳ ಸಂಸದರೊಂದಿಗೆ ಉಪಹಾರ ಕೂಟ ಸಭೆ ಹಾಗೂ ಸಭೆಯನ್ನು ಆಯೋಜಿಸಿದ್ದರು. ಎನ್ಸಿಪಿಐ ಮತ್ತು ಶಿವಸೇನೆಯ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಸೇನೆ ಸಂಸದೆ ಜ್ಯೋತಿ ಸಾವಿತ್ರಿ ನಾಗನಾಥ್ ವಾಘ್ಮೊರೆ ಸಂಸತ್ತಿನಲ್ಲಿ ಪದೇ ಪದೇ ನಡೆಯುವ ಅಡಚಣೆಗಳಿಂದಾಗಿ ಹೊಸ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ಸದಸ್ಯರಿಗೆ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ಸಿಗುತ್ತಿಲ್ಲ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿರುವುದನ್ನು ತಿಳಿಸಿದರು. ಎನ್ಡಿಎಗೆ ಸಂಬಂಧಿಸಿದ ಎಲ್ಲರನ್ನು ಪ್ರಧಾನಿ ಮೋದಿ ಸ್ವಾಗತಿಸಿ ರಾಷ್ಟ ನಿರ್ಮಾಣದಲ್ಲಿ ಸಂಸದರು ಪರಿಣಾಮಕಾರಿಯಾಗಿ ಹೇಗೆ ಕೊಡುಗೆ ನೀಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು ಎಂದು ಎನ್ಸಿಪಿಐ ಸಂಸದೆ ಶತಾಬ್ದಿ ರಾಯ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57 ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 587 ಪಿಎಚ್ಡಿ ವಿದ್ಯಾರ್ಥಿಗಳು ಸೇರಿದಂತೆ 3,000 ಹೆಚ್ಚು ಪದವೀಧರರು ಸಮಾರಂಭದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಸೇರಿದಂತೆ ವಿವಿಧ ಗೌರವಗಳು

0: ಅನ್ನು ಪ್ರಧಾನಿ ಪ್ರದಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಚೀನಾ ನವದೆಹಲಿಯಲ್ಲಿ ನಿನ್ನೆ ನಡೆದ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಕ್ತ ಚರ್ಚೆ ನಡೆಸಿವೆ. ಈ ಕುರಿತು ಇಂದು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವಾಲಯ, ಗಡಿ ಗುರುತಿಸುವಿಕೆ, ಗಡಿ ನಿರ್ವಹಣೆ, ಕಾರ್ಯವಿಧಾನಗಳ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಅಭಿವೃದ್ದಿಗೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆ ಹಾಗೂ ರಾಸಾಯನಿಕಗಳ ಅಕ್ರಮ ದುರ್ಬಳಕೆ ತಡೆಯುವ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ಮಾದಕ ವಸ್ತು ವಿರೋಧಿ ಕಾರ್ಯಕಾರಿ ಗುಂಪಿನ ಸಭೆಯ ಕಾರ್ಯಾಚರಣೆ ಸಭೆಯನ್ನು ಆಯೋಜಿಸಲಾಗಿತ್ತು. ನಿನ್ನೆ ಹೈಬ್ರಿಡ್ ಮಾದರಿಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಎರಡೂ ದೇಶಗಳ ಪ್ರಮುಖ ತನಿಖಾ ಹಾಗೂ ಆಡಳಿತಾತ್ಮಕ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕವಿ ಗುರುದೇವ ರವೀಂದ್ರನಾಥ ಠಾಗೂರ್ ಅವರ ಪುಣ್ಯತಿಥಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಠಾಗೂರ್ ತಮ್ಮ ಬರಹಗಳ ಮೂಲಕ ಭಾರತದ ಆತ್ಮಕ್ಕೆ ಧ್ವನಿ ನೀಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿನ ಹೊಸ ಜಾಗೃತಿ ಮೂಡಿಸಿದರು ಎಂದು ಹೇಳಿದ್ದಾರೆ. ಠಾಗೂರ್ ಅವರ ಅಮರ ಕೃತಿ ಜನಗಣಮನ ದೇಶದ ಏಕೀಕೃತ ಪ್ರಜ್ಞೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ. ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಎಂದು ಸಚಿವರು ಸ್ಮರಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ತೀವ್ರ ಭದ್ರತಾ ಲೋಪಗಳನ್ನು ಸಿಬಿಐ ತನ್ನ ದೋಷಾರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಿದೆ. ಗೌಪ್ಯ ವಿಭಾಗದಲ್ಲಿ ದೈಹಿಕ ತಪಾಸಣೆ ಮತ್ತು ಲೈವ್ ಸಿಸಿಟಿವಿ ಉಸ್ತುವಾರಿ ಇಲ್ಲದುದನ್ನು ದುರ್ಬಳಕೆ ಮಾಡಿಕೊಂಡ ಎನ್ಟಿಎಯ 3 ವಿಷಯ ತಜ್ಞರು May 3 ಪರೀಕ್ಷೆಗೂ ಮುನ್ನವೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕಾಗದದ ಚೂರುಗಳಲ್ಲಿ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಹೊರಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಕೊರಿಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಶ್ಮಿತಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ 20-22, 21-15, 21-19 ಸೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದರೆ ರಕ್ಷಿತಾ ರಾಮರಾಜ್ ಭಾರತದವರೇ ಆದ ತಾನ್ವಿ ಶರ್ಮಾ ಅವರನ್ನು 18-21, 21-19, 21-18 ಅಂತರದಲ್ಲಿ ಮಣಿಸಿ ಅಂತಿಮ 4 ಘಟ್ಟ ಪ್ರವೇಶಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಖಿರ್ ಸಿಂಧೋವೋರ್ ವಿರುದ್ದದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35 23 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. 5 ದಿನಗಳ ಟೂರ್ನಿಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಪ್ರಜ್ಞಾನಂದ ಅವರಿಗೆ ಸಿಂಧರು ತೀವ್ರ ಪೈಪೋಟಿ ನೀಡಿದರು. 1.5 ಅಂಕಗಳ ಅಂತರದಿಂದ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಜೂನ್ನಲ್ಲಿ ಒಸ್ಲೋದಲ್ಲಿ ನಡೆದ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಪ್ರಜ್ಞಾನಂದ ಗೆದ್ದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಕೈಮಗ್ಗ ದಿನ, 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್

0: ಪ್ರಜ್ಞಾನಂದಗೆ ಗ್ರ್ಯಾಂಡ್ ಚೆಸ್ ಟು ಸೆಂಟ್ ಲೂಯಿಸ್ ರಾಪಿಡ್ ಮತ್ತು ಬ್ಲಿಡ್ಜ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಕೇಳೋಣ. ಚೈತ್ರ ಹಾಗೂ ಇಂಚರ ಅವರ ದನಿಗಳಲ್ಲಿ ಶಶಾಂಕ್ ಅವರ ಗೀತರಚನೆಗೆ ಮನುಮೂರ್ತಿಯವರು ಸಂಗೀತ ನೀಡಿದ್ದಾರೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1:30 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೂಲಿನೊಳಗಿನ ಜೀವನ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ರೂಪಕ ಪ್ರಸಾರವಾಗಲಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಕೋಟಿಗೊಬ್ಬ 2 ಚಿತ್ರದ ಗೀತೆಯನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಕಂಠಸರಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಮಾನ್ ಡಿ.

0: ಇಂದಿನ ವನಿತಾ ವಿಹಾರದಲ್ಲಿ ನೂಲಿನೊಳಗಿನ ಜೀವನ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ರಚನೆ ಮತ್ತು ಪ್ರಸ್ತುತಿ ನೀರಜ ಕಾರಟಗಿ. ಕೇಳುಗರೆ, ಇದು ಕೇವಲ ಸದ್ದಲ್ಲ, ಶ್ರಮದ ಹೃದಯ ಬಡಿತ. ಅದು ಪರಂಪರೆಯ ಉಸಿರು. ನೇಕಾರನ ಬೆರಳುಗಳು ಮಾತನಾಡುತ್ತವೆ ನೂಲಿನ ಭಾಷೆಯಲ್ಲಿ, ಅವನ ಕಣ್ಣುಗಳು ಬರೆಯುತ್ತವೆ ಬಣ್ಣಗಳ ಕಾವ್ಯವನ್ನು. ಒಂದು ಎಳೆ ತಪ್ಪಿದರೆ ಕಥೆಯೇ ಬದಲಾಗುತ್ತದೆ. ಬೆಳಕಿನ ಬೆಳಕಿಗೂ ಮುಂಚೆ ಆರಂಭವಾಗುತ್ತದೆ ನೇಕಾರನ ದಿನ. ಸಂಜೆಯ ನೆರಳಿಗೂ ಮೀರಿಸಿ ಅವನ ನೇಯುವಿಕೆಯ ಕನಸು ಮುಂದುವರಿಯುತ್ತದೆ. ಮಗ್ಗದ ಮುಂದೆ ಕುಳಿತ ನೇಕಾರ ಮೌನದ ಮಹಾಕವಿ. ನೂಲಿನ ಮೇಲೆ ಬರೆಯುವ ಅವನ ಕೈಗಳು ಕಾಲದ ಕಾವ್ಯ ಬರೆಯುತ್ತದೆ. ನೂಲಿನ ಪ್ರತಿ ಎಳೆಯಲ್ಲೂ ಕಥೆ ಅಡಗಿದೆ. ಪ್ರತಿಯೊಂದು ಸೀರೆಯ ಅಂಚಿನಲ್ಲಿ ಒಂದು ತಲೆಮಾರಿನ ನೆನಪಿದೆ. ಆತ್ಮೀಯ ಕೇಳುಗರೆ, ವಸ್ತ್ರ ಮನುಷ್ಯನ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಹಾಗಂತ ವಸ್ತ್ರ ಕೇವಲ ಧರಿಸುವ ಬಟ್ಟೆಯಲ್ಲ, ನಮ್ಮ ವ್ಯಕ್ತಿತ್ವ, ಸಂಸ್ಕೃತಿ, ಸಂಪ್ರದಾಯ, ಜೀವನ ಶೈಲಿ ಮತ್ತು ನಮ್ಮ ನಾಡಿನ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಮಾಧ್ಯಮ. ನಮ್ಮ ಭಾರತ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ದೇಶ. ದೇಶದಲ್ಲಿನ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಸಾಂಪ್ರದಾಯಿಕ ಉಡುಗೆಗಳಿವೆ. ನಾವು ಕೆಲಸಕ್ಕೆ ಹೋಗುವಾಗ, ಸಭೆ ಸಮಾರಂಭಗಳಿಗೆ ಹೋಗುವಾಗ, ಹಬ್ಬಗಳನ್ನು ಆಚರಿಸುವಾಗ ವಿಭಿನ್ನ ರೀತಿಯ ಉಡುಪುಗಳನ್ನು ಧರಿಸುತ್ತೇವೆ. ಸಂದರ್ಭಕ್ಕೆ ತಕ್ಕ ವಸ್ತ್ರ ಧರಿಸುವುದು ನಮ್ಮ ಸಂಸ್ಕಾರ ಮತ್ತು ಶಿಸ್ತಿನ ಭಾಗವಾಗಿದೆ. ಅದರಲ್ಲೂ ಸೀರೆ ಭಾರತೀಯ ಮಹಿಳೆಯರ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಪ್ರಮುಖವಾದದ್ದು. ಸೀರೆಯ ವಿನ್ಯಾಸ, ಬಣ್ಣ, ನೇಯ್ಗೆ ಮತ್ತು ಅಂಚುಗಳು ಆಯಾ ಪ್ರದೇಶದ ಸಂಸ್ಕೃತಿಯನ್ನು ಪರಿಚಯಿಸುತ್ತದೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್, ಇಳ್ಕಲ್ ಸೀರೆ, ಮೊಣಕಾಲ್ಮೂರು ಸೀರೆ, ಶಹಾಪುರ ಸೀರೆ, ಗೋಗಿ ಸೀರೆ, ಹೀಗೆ ಹಲವು ಪ್ರಸಿದ್ಧ ಸೀರೆಗಳಿವೆ. ಇವು ಕೇವಲ ಬಟ್ಟೆಗಳಲ್ಲ, ಅವುಗಳ ಹಿಂದೆ ನೇಕಾರರ ಕೌಶಲ್ಯ, ಶ್ರಮ ಮತ್ತು ತಲೆತಲಾಂತರಗಳಿಂದ ಬಂದಿರುವ ಪರಂಪರೆ ಅಡಗಿದೆ.
1: ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟಾಗಿ

ಸಂಸ್ಕೃತಿ, ಪರಂಪರೆ, ಸ್ವದೇಶಿ ಆತ್ಮವನ್ನು ತನ್ನ ನೂಲುಗಳಲ್ಲಿ ಹೊತ್ತು ಸಾಗುತ್ತಿರುವ ಒಂದು ಅದ್ಭುತ ಕಲೆ ಕೈಮಗ್ಗ. ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 7ರಂದು ಭಾರತದೆಲ್ಲೆಡೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು 2015ರಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿತು. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆಯಿದೆ. 1905ರಲ್ಲಿ ನಡೆದ ಸ್ವದೇಶಿ ಚಳವಳಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ

0: ಘೋಷಣೆ ಮಾಡಿತು. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. 1905 ನಡೆದ ಸ್ವದೇಶಿ ಚಳವಳಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನ ಉತ್ತೇಜಿಸಿತು. ಅಂದಿನಿಂದ ಭಾರತೀಯ ಕೈಮಗ್ಗ ಹೊಸ ಜೀವ ಕಂಡಿತು. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಕೈಮಗ್ಗ ಪರಂಪರೆಯಿದೆ. ಪ್ರಾಚೀನ ಕಾಲದಲ್ಲಿ ಭಾರತದ ಹತ್ತಿ, ರೇಷ್ಮೆ ಮತ್ತು ನೇಕಾರಿಕೆ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಖಾದಿ ಮತ್ತು ಕೈಮಗ್ಗ ಬಳಕೆಗೆ ಕರೆ ನೀಡಿದರು. ಸ್ವದೇಶಿಯ ಉತ್ಪನ್ನಗಳನ್ನು ಬಳಸುವ ಮೂಲಕ ಸ್ವದೇಶಿ ಚಳುವಳಿಗೆ ಶಕ್ತಿ ನೀಡಲಾಯಿತು. ಸುಮಾರು 40 ವರ್ಷಗಳ ಹಿಂದಿನ ನೇಕಾರಿಕೆ ಬಗ್ಗೆ ಶಹಪುರಿನ ಚಾಂದ್ವಿ ಅವರ ಅನುಭವ ಹೀಗಿದೆ.
1: ಮೇರಾ ನಾಮ ಚಾಂದ್ವಿ ಹೈ ಔರ್ ಸುಸಾಟಿಸಿ ನೀಮ್ ಲಾತೆ ಥೆ ಮೈ ಸೂತ್ ಲಾತೆ ಥೆ ಸೂತ್ ಲಾಕೋ ಘರ್ ಮೇ ರಖೋ ನಲ್ಯಾ ಭರ್ಲೆ ಕೋ ಕಪಡಾ ತಯಾರ್ ಕರ್ಕೋ ಹಫ್ತೆ ಮೇ 30 ಮೀಟರ್ ಕಪಡಾ ಲೆಕ್ ಜಾಕೋ ಖಾದಿ ಬಂಡರ್ ಕೋ ಪಹುಂಚಾತೆ ಥೆ ವಹಾಂ ಔರ್ ಉನ್ಹೋ ಭೀ ಪೈಸಾ ದೇತೆ ಥೆ ಹಮೆ ಮಹೀನೆ ಮೇ 2 ಭೀಮ್ 3 ಭೀಮ್ ಖತಮ್ ಕರ್ತೆ ಥೆ ಪೂರಾ ಕಪಡಾ ಲೆ ಜಾಕೋ ಗವರ್ನಮೆಂಟ್ ಮೇ ಜಮಾ ಕರ್ತೆ ಥೆ ಉಸ್ಕೆ ಬಾದ್ ಉನ್ಹೋ ಪೈಸಾ ಹಮಾರೆ ಕೋ ದೇತೆ ಥೆ ಮುಶ್ಕಿಲ್ ಕರ್ಕೋ ಐಸಾ ಉನ್ಹೋ ಕಪಡಾ ತಯಾರ್ ಕರ್ ದೇತೆ ಥೆ ಹಾಂ ಸೊಸೈಟಿ ಹೈ ವೋ ಗುಲ್ಬರ್ಗೆ ಸೇ ಆತಾ ಥಾ ಹಮೆ ಪೈಸಾ ದೇಕೋ ಲೇಕೋ ಉನ್ಹೋ ಉನ್ಹೋ ಭುರ್ಕ ದೇತೆ ಥೆ ಇಷ್ಟಾ ಸ್ಟಿಂಗ್ ಸೇ ಪಹಲೆ ನಲ್ಲಿ ಭರ್ ಲೇತೆ ಥೆ ನಲ್ಲಿ ಖಂಡ್ಕಿ ಬೋಲ್ ಕೇ ಆತಾ ಆತಾ ಚರ್ಕಾ ಚರ್ಕೆ ಮೇ ಫಿರಾ ಫಿರಾ ಫಿರಾ ಫಿರಾ ಫಿರಾ ಭರ್ ಕೋ ಉಸ್ಮೆ ಕ್ಯಾ ಹೈ ವೀರ್ ಕಾರ್ಪೋರೇಷನ್ ಕೋ ಬೈಟ್ ಕೋ ಸಟಲ್ ಸಿಟಲ್ ಸಟಲ್ ಸಿಟಲ್ ಬುಣತೆ ಥೆ ಹಮೆ ಲೋಗ ಜಬ್ ಕಪಡಾ ತಯಾರ್ ಹೋತಾ ತೋ ಲೇಕ್ ಜಗ್ ದೇತೆ ಥೆ ವಹಾಂ ಏಕ್ ಭೀಮ್ ಮೇ 10 ಮೀಟರ್ ಕಾ 10 ಸ್ಥಾನ ಆತೆ ಥೆ ಕುಚ್ ಉಸೆ ಲಗಾ ಕೋ ತಾರ್ ಕೋ ತಾರ್ ಐಸಾ ಐಸಾ ಐಸಾ ಐಸಾ ಐಸಾ ಪೂರಾ 4 ದಿನ ಲಗ್ತಾ ಥಾ ಐಸೆ ಲಗೆ ಕೆ ಬಾದ್ ಜಬ್ ಭುನ್ನಾ ಶುರು ಕರ್ತೆ ಥೆ ಜಬ್ ಹಮೆ ಲೋಗ ಕಪಡಾ ಭೀ ರಖ್ಯೂ ಟೇಮ್ ಪಡ್ಯಾ ತೋ ಔರ್ ಬಯಾ ಭೀ ರಖ್ಯೂ ವೋ ನಲ್ಲಿ ಭೀ ರಖ್ಯೂ ಭುನ್ನೆ ಕಾ ಭೀ ರಖ್ಯೂ ಕಭೀ ಭೀ ಏಕ್ ಟೇಮ್ ಕಾಮ್ ಮೇ ಆತಾ ಕರ್ ಬೋಲ್ ಅಬ್ ದೇಖೋ ಮೇರೆ ಕೋ ಹಾರ್ಟ್ ಆಯಾ ಆಂಖಿ ಕಾ ಆಪರೇಷನ್ ಹುಆ ಅಭಿ ಆಂಖಿ ಮಂಜ್ ದಿಖಣೆ ಲೇಗಿ ಔರ್ ಕಪಡಾ ಖರಾಬ್ ಆಣೆ ಮೇ ಉನ್ ಆಂಖ ಕೋ ಭಾಣೆ ಲೇಗಿ ಹಮಾರೆ ಕೋ ಮೇ ಕಾಂಡ ಜಾಗ ಬೇಚೆಂಗೆ ಕಪಡಾ ನೀ ಬೇಸ್ ಐಸೆ ಲೋಗಾಂ ದಿಯೆ ತೋ 10-20 ಮೇ ಹಮನಾ ಕೋ ಮಿಲ್ಲಿಂಗಾ ಕ್ಯಾ ಫಿರ್ ಆಂಖ ಕೋ ಏಕ್ ಬಾದ್ ಫಿರ್ ಮೇ 300-400 ರೂಪಾಯಿ ಉಸೆ ದುಬಾರಾ ಭರ್ನೆ ಕೋಣೆ ಲಗೆ ನಾ ಉ ಜಬ್ ಸೇ ಮೇ ಗಾಮಾ ಬಂದ್ ರಖೆ ನೀ ನಾ ಸಾಡಿ ಕಾ ಸೂತ್ ಲಗಾ ದೇತೆ वो साड़ी का सूत लगा को और जैंट कर को भुण को बिर चरके को वो मुठे बयां डाल को बिर चरका भर ले को नल्या भर को साड़ी तैयार कर देते बीच में बिर पल्लो डाल देते धड़ी आती थी तो वही कपड़ा ऐसा लाइन से तार को तार लगा को भुण को जमा कर को तैयार करके बेचते थे साड़ियां भी कलर ये हरे आता था लाल कलर में आता था नीली कलर में आता था
0: ನೇಕಾರಿಕೆ ಮಾಡಲು ಮೊದಲು ದಾರಕ್ಕೆ ಹಣಿಕೆ ಹಾಕುವ ಬಗ್ಗೆ ತಿಳಿಸಿದ್ದು ಯಲ್ಲಮ್ಮ ಹಿರೇಕಾರ್ ಅವರು.
2: ಯಲ್ಲಮ್ಮ ಹಿರೇಕಾರ್ ನಾವು ಹುಣಕಿ ತೆಗಿತಿದೀವಿ. ನಾವು ಮತ್ತ ಹುಣಕಿ ತೆಗದ ಮೇಲೆ ಅವ್ರ ನೇಕಾರ್ ನಮ್ಗ್ ತಂದು ಕೊಟ್ರೆ ಅವ್ರು ಸೀರೆ ನೈತಿದ್ರು. ದುಂಡಿನ ಸೀರೆ ಅಂತ ಇರ್ತಿದ್ವ್ರಿ ಆ ನೈತಿದ್ರು. ಆಮೇಲೆ ಅವ್ರ ಲಕ್ಷ್ಮಿ ಪೂಜೆಕ್ ಅದು ಬರ್ತಾವಂತ ನಮ್ಮಲ್ಲಿ ಅವ್ರು ತಂದು ಕೊಡ್ಬೇಕು, ನಾವು ಮಾಡಿ ಕೊಟ್ರೆ ಅವ್ರು ನೈತಿದ್ರು ಅಷ್ಟೇ. ನಾವು ಚಿಕ್ಕಂದ್ಲಿ ಅಂದ್ರೇನು 10 ನಾವು ಮಾಡಿದ್ರೆ ಈಗ ನಾವು ಬುಟ್ಟು 40 ಆಯ್ತ್ರಿ. ನಾವು ದಾರ ಮಾಡಿ ಕೊಡ್ಬೇಕ್ರಿ, ಗಂಜಿ ಬಡದು ಮಾಡಿ ಕೊಟ್ರೆ ಅವ್ರ ಸೀರೆ ನೆಲಕ್ ಬರ್ತಿತ್ತು. ರಂಗಂಪೇಟಿಲಿಂದ ತಂದು ಕೊಟ್ರೆ ನಾವ್ ಇಲ್ಲಿ ಮಾಡ್ಬಹುದು. ಕಲರು ಕೆಂಪು, ಅರಿಶಿನ ಕಲರು, ಚಾಕ್ಲೇಟ್ ಕಲರು, ಬಿಳಿ ಕಲರು, 4 ಕಲರು ಇರ್ತದೆ, ನೀಲಿ ಕಲರ್. ನಾವು ಮತ್ತೆ ಅದಕ್ ದಾರಕ್ ಬೇರೆ ಬೇರೆ ಮಾಡ್ಬೇಕ್ರಿ. ಮಾಡಿದ್ಮೇಲೆ ನುಚ್ಚು ಗಂಜಿ ಮಾಡಿ ಅದಕ್ ಬಡದು ಅದ್ ಜಗ್ಬೇಕ್ರಿ. ಬ್ರಷ್ ಟೈಪ್ ಇರ್ತಿತ್ತು ಅದು, ಹಿಂಗ್ ಹಿಡದು ಆಡಿದ್ರೆ ಅವಾಗ ಅದು ಇದು ಬಿಸಿಲೂ ಇರ್ಬೇಕು, ಗಾಳಿನೂ ಇರ್ಬೇಕು, ಅವಾಗ ಅದು ಕಡಕ್ ಬರ್ಬೇಕು. ಎಳಿ ಕಡಕ್ ಬಂದಿಲ್ಲ ಅಂದ್ರೆ ಅವ್ರಿಗೆ ನೆಲಕ್ ಬರೋದಿಲ್ರಿ. ಇನ್ನ ದಿನಕ್ಕೆ 4 ಮಾಡಿವ್ರಿ. 4 ಹಾಕಿದ್ರೆ ಒಂದ್ ಸೀರಿಗೆ, ಮತ್ತಾರು ಒಳಗ ನೈಯೋದು ಬೇರೆ ರೀ. ಇದು ಬರೇ ಹಿಂಗ್ ಇದು ಮಾಡಿ ಕೇಸಿ ಜಾಯಿಂಟ್ ಮಾಡೋರು, ಅದು ಪೂರಾ ಉದ್ದ ಅದು ಒಳಗ ಹಾಕವು ಮತ್ತೆ ಬೇರೆ ನಾವು ಮಾಡಿ ಪಡೋದಿಲ್ಲ, ಅವ್ರು ಬೇರೆ ಅದು ಚರ್ಕದ್ಲಿಂದ ಇದು ಮಾಡಿ ಅವು ಹಾಕ್ತಿದ್ರು. ಅರಿಶಿನ ಕಲರ್ ಅವು ನೈಗಿ ದಡಿ ಈ ಬೇರೆ ಅರಿಶಿನ ಕಲರ್ ಇರ್ಬೇಕು. ನಡ್ಬರ್ಕಂದ್ರೆ ಚಾಕ್ಲೇಟಿ ಕೆಂಪು ಮತ್ತ ಬಿಳಿ, ಬಿಳಿ ಬೇಕಿದ್ರೆ ಆ ದೇವ್ರಿಗೆ ಯಾವ್ಯಾವ ಇದಾಗ್ತಾವ ಆ ನಮೂನಿ ಅವ್ರು ಮಾಡ್ಕೋಬೇಕು. ನಾವು ಅವ್ರು ಎಷ್ಟು ಕೊಡ್ತಾರ ಅಷ್ಟು ಮಾಡಿ ಕೊಟ್ರೆ ಅದು ಬಿರುಸಿದ್ರೆ ಅವ್ರಿಗೆ ನೈಲಕ್ ಬರ್ಬೇಕು, ಇಲ್ಲಂದ್ರೆ ಹರ್ಕೊಂಡು ಹೋಗ್ತಿದ್ರು. ಜೋಳದ ಗಂಜಿ 2 ದಿನ ನೆನೆ ಹಿಟ್ಟು ಕುದಿಸ್ಬೇಕು, ಕುದಿಸಿ ಸೋಸ್ಬೇಕ್ರಿ. ಒಂದು ಮೇಲ ಇದು ಇಲ್ದಂಗ ಸೋಸ್ಬೇಕು ನೋಡ್ರಿ. ಸೋಸಿದ್ರೆ ಹೊಟ್ಟೆ ಬರಬಾರ್ದು. ಆಮೇಲೆ ಅದು ಗಂಜಿಗೆ ಅದು ಹದ ಮಾಡಿ ಇಷ್ಟು ಬಟ್ಟಿ ಹಳಿ ಬಟ್ಟಿಗಳು ಇರ್ತಾವಲ್ಲ ಅದು ತಗೊಂಡು ಹಿಂಗ ಗಂಜಾಗ ಇದು ಮಾಡಿ ಬಡಿಬೇಕು. ಬಡದು ಉದ್ದಕ್ ಮಾಡಿ ಅದು ಬ್ರಷ್ ಇಲ್ಲೇ ಇದು ಮಾಡ್ಬೇಕು. ಅದು ಹೇಳಿದ್ರೆ ಅವಾಗ ಗಂಜಿ ಕುಲ್ಲ ಕುಲ್ಲ ಕುಲ್ಲ ಕುಲ್ಲ ಆಗ್ಬೇಕು.

0: ಕೈಗೊಳ.
1: ಕೇಳುಗರೆ, ಕರ್ನಾಟಕದ ಕೈಮಗ್ಗ ಇಡೀ ವಿಶ್ವದ ಗಮನ ಸೆಳೆದಿದೆ. ಇಳ್ಕಲ್ ಸೀರೆ ಇದು ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಸೀರೆ. ವಿಶೇಷ ಪಲ್ಲು ಮತ್ತು ಅಂಚಿನಿಂದ ಗುರುತಿಸಬಹುದು. ಮೊಣಕಾಲ್ಮುರು ಸೀರೆ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆ. ಇದರಲ್ಲಿ ರೇಷ್ಮೆ ಮತ್ತು ಜರಿಯ ಅದ್ಭುತ ಸಂಯೋಜನೆ ಇದೆ. ಗುಳೆದ್ಗುಡ್ಡದ ಕಣ, ಗದಗ್ ಹ್ಯಾಂಡ್ಲೂಮ್ ಸರಳತೆಗೆ ಮತ್ತು ಬಾಳಿಕೆಗೆ ಪ್ರಸಿದ್ಧ. ಗೋಕಾಕ್ ಸೀರೆ ಸುಂದರ ವಿನ್ಯಾಸ ಮತ್ತು ಬಣ್ಣಗಳಿಗೆ ಹೆಸರುವಾಸಿ. ಕೈಮಗ್ಗ ಪರಂಪರೆಯಲ್ಲಿ ಶಹಾಪುರದ ಗೋಗಿ ಸೀರೆಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ಇದರ ವಿಶೇಷತೆ ಅಂದರೆ ನೇಕಾರಿಕಾ ವಿಧಾನ, ಬಣ್ಣಗಳ ಸಂಯೋಜನೆ, ವಿನ್ಯಾಸ ಮತ್ತು ಸಾಂಪ್ರದಾಯಿಕ ಸ್ಪರ್ಶ. ಇವೆಲ್ಲ ಕೇವಲ ಬಟ್ಟೆಗಳಲ್ಲ, ನಮ್ಮ ಸಂಸ್ಕೃತಿಯ ಪ್ರತೀಕ.

0: ಮೈಸೂರು ಮಲ್ಲಿಗೆ.
1: ನೇಕಾರಿಕೆಯನ್ನು, ಕೈಮಗ್ಗವನ್ನು ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ನೆಚ್ಚಿಕೊಂಡಿವೆ. ಕೈಮಗ್ಗ ಕೇವಲ ಉದ್ಯೋಗವಲ್ಲ, ಒಂದು ಕುಟುಂಬದ ಬದುಕು, ಒಂದು ಕಲಾವಿದನ ಕನಸು, ನಮ್ಮ ಸಂಸ್ಕೃತಿಯ ಜೀವಂತ ಪರಂಪರೆ. ನಾವು ಮಾರುಕಟ್ಟೆಯಲ್ಲಿ ಸೀರೆಗಳನ್ನು, ಉಡುಪುಗಳನ್ನು ನೋಡಿದಾಗ ಬೆಲೆಯ ಬಗ್ಗೆ ವಿಚಾರ ಮಾಡ್ತೀವೆ ಹೊರತು ಅದರ ಹಿಂದಿನ ಪರಿಶ್ರಮದ ಬಗ್ಗೆ ವಿಚಾರ ಮಾಡೋದಿಲ್ಲ. ಒಬ್ಬ ನೇಕಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಮಗ್ಗದ ಮುಂದೆ ಕುಳಿತು ನೂಲನ್ನು ಜೋಡಿಸಿ, ಬಣ್ಣಗಳನ್ನು ಹೊಂದಿಸಿ, ಇಂಚಿಂಚು ಬಟ್ಟೆಗಳನ್ನು ನೇಯುತ್ತಾನೆ. ಒಂದು ಗುಣಮಟ್ಟದ ಕೈಮಗ್ಗ ಬಟ್ಟೆ ಸೀರೆ ಪೂರ್ಣಗೊಳಿಸಲು ಹಲವು ದಿನಗಳು, ಕೆಲವೊಮ್ಮೆ ವಾರಗಳೇ ಬೇಕಾಗಬಹುದು. ಆದ್ದರಿಂದ ಕೈಮಗ್ಗ ಬಟ್ಟೆ ಖರೀದಿಸುವುದು ಕೇವಲ ಧರಿಸಲಿಕ್ಕೆ ಅಲ್ಲ, ಒಬ್ಬ ನೇಕಾರನ ಶ್ರಮಕ್ಕೆ ಗೌರವ ಸಲ್ಲಿಸುವುದು. ಆದರೆ ನಾವೆಷ್ಟು ಕೈಮಗ್ಗದ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದೇವೆ ಅನ್ನೋದೇ ಪ್ರಶ್ನೆ. ಕೈಮಗ್ಗ ಉಳಿಸುವುದು ಕೇವಲ ಉದ್ಯಮ ಉಳಿಸುವುದಲ್ಲ, ನಮ್ಮ ಸಂಸ್ಕೃತಿ, ಗ್ರಾಮೀಣ ಆರ್ಥಿಕತೆ ಮತ್ತು ಕಲೆಯನ್ನ ಉಳಿಸುವುದು. ಕೈಮಗ್ಗ ಪರಿಸರ ಸ್ನೇಹಿ, ಕಡಿಮೆ ವಿದ್ಯುತ್ ಬಳಕೆ, ಹೆಚ್ಚಿನ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುತ್ತದೆ. ಶಹಾಪುರದ ಮಲ್ಲಿಕಾರ್ಜುನ್ ತಮ್ಮ ಕೈಮಗ್ಗದ ಬಗ್ಗೆ ತಿಳಿಸಿದ್ದು ಹೀಗೆ.
2: ಮಲ್ಲಿಕಾರ್ಜುನ್ ರಾವತ್, ಬನಶಂಕರಿ ಕೈಮಗ್ಗ ನೇಕಾರ ಸಹಕಾರ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮಲ್ಲಿ ನೇಕಾರು ಟೋಟಲ್ 30 ಜನ ಕೆಲಸಗಾರರಿದ್ದಾರೆ. ನೂಲು ಇಳ್ಕಲ್ಲಿಂದ, ಗೊಳೆದಗುಡ್ಡಲಿಂದ, ಆಂಧ್ರಪ್ರದೇಶದಿಂದ, ಆನಂತರ ಮಹಾರಾಷ್ಟ್ರದಿಂದ ಪರ್ಚೇಜ್ ಮಾಡ್ತೀವಿ. ಅದನ್ನು ನೂಲು ಬಂದ ನಂತರ ಬಾಬಿನ್ ಸುತ್ತೀವಿ ರೀ, ಬಾಬಿನ್ಲಿಂದ ಬೀಮ್ ರೆಡಿ ಮಾಡ್ಕೋತೀವಿ, ಬೀಮ್ಲಿಂದ ಮಗ್ಗಕ್ಕೆ ಹಾಕ್ತೀವಿ, ಮಗ್ಗಲಿಂದ ಬಟ್ಟೆ ತಯಾರು ಮಾಡ್ತಾರೆ. ಅವರಿಗೆ ಪ್ರತಿ ತಿಂಗಳದಾಗ ಒಂದು 3 ಸಲ ಏನಾದ ಪೇಮೆಂಟ್ ಮಾಡ್ತೀವಿ 10 ದಿವಸಕ್ಕೊಮ್ಮೆ. ಅವ್ರಿಗೆ ಏನಾದ್ರು ಸುಮಾರು ಏನಿಲ್ಲ ಅಂತಂದ್ರೂ ಪ್ರತಿ ತಿಂಗಳ 6-10,000 ರೂಪಾಯಿ ತನಕ ಪಗಾರ ಹಾಕೋತಾರೆ. ಅವರು ಸ್ವಲ್ಪ ಜಲ್ದಿ ಬಂದ್ರಂತಂದ್ರೆ 10,000 ತನಕ ಹಾಕೋತಾರೆ, ಇಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದ್ರಂತಂದ್ರೆ 6,000 ರೂಪಾಯಿ ತನಕ ಹಾಕೋತಾರೆ ಪ್ರತಿ ತಿಂಗಳ. ಆನಂತರ ನಮ್ಮಲ್ಲಿ ಲುಂಗಿ, ಶಾಲು, ಆನಂತರ ಬಟ್ಟೆ, ಕಲರ್ ಬಟ್ಟೆ, ಧೋತಿ ತಯಾರು ಮಾಡ್ತೀವಿ. ಆನಂತರ ಸೇಲ್ನೂ ಏನದ, ಲೋಕಲ್ ಸೇಲ್ನೂ ಅದ ರೀ, ಸಾಕಷ್ಟು ಸೇಲ್ ಅದ, ಸೇಲ್ನೂ ಚಲೋ ಅದ. ಆನಂತರ ನೇಕಾರನು ಬೆಳಗ್ಗೆ ಮುಂಜಾನೆ 10:00 ಬಂದು ಸಾಯಂಕಾಲ 5:00 ತನಕ ನೈತಾರ. ಆಮ್ಯಾಗ ಅಲ್ಲೇ ಎಕ್ಸಿಬಿಷನ್

0: ಇದ್ದಾಗ ನಮ್ಮ ಕೈಮಗ್ಗ ಜೋಳ ಇಲಾಖೆ ಅವರು ಪತ್ರ ಬರೀತಾರ, ಇಂಥಲ್ಲಿ ಎಕ್ಸಿಬಿಷನ್ ಅದ, ನೀವು ಅಂತಲ್ಲಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ರಿ ಅಂತೇಳಿ. ನಾವು ಅಲ್ಲೇ ಬಿಜಾಪುರ ಆಯ್ತು, ಬೆಂಗಳೂರು ಆಯ್ತು, ಆ ನಂತರ ಎಲ್ಲ ಜಿಲ್ಲೆಗಳೊಳಗೆ ಎಲ್ಲೆಲ್ಲಿ ಎಕ್ಸಿಬಿಷನ್ ಇರ್ತದೋ ಅಲ್ಲೆಲ್ಲಿ ಎಕ್ಸಿಬಿಷನ್ಗೆ ಹೋಗಿ ಮಾರಾಟ ಮಾಡ್ಕೊಂಡ್ಬಂದು ಎಲ್ಲ ನೇಕಾರಿಗೆ ಸ್ಯಾಲ್ರಿ ಆಯಿತು, ಆನಂತರ ನೂಲು ಖರೀದಿಗೆ ದುಡ್ಡಾಯಿತು. ಎಕ್ಸಿಬಿಷನ್ ಹೋದರೆ ಮತ್ತಿಷ್ಟು ಜಾಸ್ತಿ ಮಾರಾಟ ಆಗ್ತದೆ, ನಂತರ ಏನದ ಬಂದಂಥ ದುಡ್ಡೊಳಗೆ ಎಲ್ಲ ಪರ್ಚೇಜ್ ಮಾಡಿ ಎಲ್ಲರಿಗೆ ಕೆಲಸ. ಪ್ರತಿನಿತ್ಯ ಸುಮಾರು 364 ದಿವಸಗಳು ಪೂರ ಅವ್ರಿಗೆ ಕೆಲಸ ಕೊಡ್ತೀವಿ.
1: ನೇಕಾರಿಕೆ ಕೆಲಸ ಮಾಡುವ ಸಮೀನಾ ಬೇಗಂ ಅವರು ತಮ್ಮ ಶ್ರಮದ ಬಗ್ಗೆ ಹೀಗೆ ತಿಳಿಸುತ್ತಾರೆ.
2: ಸಮೀನಾ ಬೇಗಂ ಬಾತರು ಮೈ ಅನೇ ಕೈ ಮಗ್ಗ ಕಾಮ್ ಬಿಡುತ್ತೆ ಮೇ ಹಾತ ಕಾಮ್ ಕಪಡಾ ಬನಾದ ಕಮೇ ಅವ್ರ ಕ್ಯಾ ಪೂರ ತಾಗೇಸಿ ಲೇಕು ಪೂರ ಕಪಡಾ ಬನೇ ತ ಕಾಮ್ ಕರ್ತೇ ಮೇ ಇದಾರ ಹಮಾರೆ ಆಂಖೋ ಕಿ ಮಜೂರಿ ಹಮೇ ಕಭಿ 11 ಬಜೆ ಆತೆ ಕಭಿ 12 ಬಜೆ ಆತೆ ಕಭಿ 6 ಬಜೆ 7 ಬಜೆ ಚಲೇ ಜಾತೆ ಹಮೇ ಯಾಸಿ ಹಮಾರೆ ಆಂಖೋ ಕಿ ಮಜೂರಿ ಬೀಳುತ್ತೆ ಕಭಿ 100 ಕಭಿ 150 ಕಭಿ 120 ಇತ್ನಾ ಹಿ ಮಜೂರಿ ಗಿರ್ತಾ ಹಮಾರಕು ಲಾಸ್ಟ್ ಬಹುತ್ ಕಾಮ್ ಕರ್ನೆ ವಾಲೆಕು 250 ರೂಪಾಯಿ ಮಜೂರಿ ಬೋಲೆ ತೋ 10 ಮೀಟರ್ ಕಪಡಾ ಗುನ್ನಾ ಮೇ ಬೋಲೆ 250 ರೂಪಾಯಿ ಮಜೂರಿ ಗಿರ್ತೆ ಮಗ 10 ಮೀಟರ್ ಕಪಡಾ ಗುನ್ನೆ ತಾ ಪಲೆ ಏಕ್ ಕೋಮ್ ಆತಾ ವೋ ಕೋಮ್ ತಯಾರ ರೆಡಿಮೇಡ್ ಕೋಮ್ ಆತಾ ಉಸ್ಕೆ ಲಿಯೇ ಬಾಬಿನ್ ಬರ್ನಾ ಕೋಮ್ ಬೋಲೆ ತೋ ಏಕ್ ತಾಗೆ ಕಾ ಕೋಮ್ ವೋ ಸಾ ಕೋಮ್ ಆತಾ ವೋ ಕೋಮ್ ಬಾಬಿನ್ ಕೆ ಉಪರ್ ಬರ್ನಾ ಭರ ಕೋ ಉಸ್ಸೆ ಫಿರ್ ನಲ್ಲಿ ಬರ್ನಾ ನಲ್ಲಿ ಬರ್ನೆ ಕೆ ಬಾದ್ ಹಮೇ ಕಪಡಾ ಬನಾತೆ ಫಿರ್ ಹಮೇ ಯಾ ರೂಲ್ ತಯಾರ ಕರ್ತೆ ಭೀಮ್ ಬಡಾ ತಾಗೆ ಕಾ ಭೀಮ್ ವೋ ರೂಲ್ ತಯಾರ ಕರ್ನೆ ಕೆ ಬಾದ್ ಹಮಾರೆ ಕೋ ಜಬ್ ಕಪಡಾ ಬನಾನೆ ಕಾಮ್ ಮೇ ಆತಾ ವೋ ಕಪಡಾ ಏಕ್ ನಾಲ್ ರಹತಾ ವೋ ನಾಲ್ ಮೇ ನಲ್ಲಿ ಡಾಲ್ನಾ ನಲ್ಲಿ ಡಾಲ್ ಕೆ ವೋ ಸುರಾಖ ರಹತೆ ಸುರಾಖ ಮೇ ಸೆ ತಾರ್ ಲೇಕೆ ನಾ ಕಪಡಾ ಬನಾನಾ ವೋ ಹಾಥ್ ಸೆ ಬಹುತ್ ಮೆಹನತಿ ಬಹುತ್ ಮಜೂರಿ ಹೈ ಬಹುತ್ ಮುಷ್ಕಿಲ್ ಕಾ ಕಾಮ್ ಹೈ ಕಲರ್ ಕಾ ಭಿ ವೈಸೇ ಮೈ ಜೈಸಾ ಬೋಲ್ ರಹೀ ನೀ ಯೇ ವೈಟ್ ಹೈ ಕಲರ್ ಭಿ ವೈಸೀ ಚಾರ್ ದೋ ಚಾರ್ ಕಲರ್ ದೋ ಚಾರ್ ಬಾಬಿನಾ ಲಗಾನಾ ಉಸ್ಕೋ ಜೋ ಹಮೇ ರೂಲ್ ಬರ್ತೇ ನಾ ವೋ ರೂಲ್ ಕೋ ಚಾರ್ ಬಾಬಿನಾ 8 ಬಾಬಿನಾ 10 ಬಾಬಿನಾ ಆತೇ ವೈಸಾ ವೋ ಲೈರಿಂಗ್ ಕೆ ಹಿಸಾಬ್ ಸೆ ಬಾಬಿನಾ ಡಾಲ್ ಕೆ ರೂಲ್ ಬರ್ತೇ ಹೋ ವೋ ರೂಲ್ ಬರ್ನೇ ಕೆ ಬಾದ್ ಮೇ ಕ್ಯಾ ಹೈ ತಯಾರ್ ಹೋತಾ ಭೀಮ್ ಉಸ್ಕೆ ಬಾದ್ ಹಮಾರ ಕಾಮ್ ಆತಾ ವೋ ಕಪಡಾ ಬನಾನೆ ಕೆ ಲಿಯೆ ಕಾಮ್ ಅಬ್ ತಕ್ ಶರ್ಟ್ ಧೋತಿ ಲುಂಗಿ ಶಾಲ್ ಇತ್ತಾ ರೆಡಿ ಹೋರಾ ಹಮಾರೆ ಪಾಸ್ ಕಂಪನಿ ಮೇ ಇತ್ತಾ ಹಮಾರೆ ಏಕ್ ರೂಲ್ ಕಾಟ್ನೆ ಕೆ ಲಿಯೆ ಏಕ್ ಮಹಿನಾ ಲಗ್ತಾ ಹಮಾರೆ ಕೋ ಏಕ್ ರೂಲ್ ಖಾಲಿ ಕರೆಂಗೆ ನಾ ಮೇ ಏಕ್ ಮಹಿನಾ ಲಗ್ತಾ ಹಮಾರೆ ಕಭಿ ಏಕ್ ಮಹಿನೆ ಮೇ ಯಾ ಕಿತ್ನಿ ಪಗಾರ್ ಪಡ್ತಿ ಹಮಾರೆ ಕೋ ಬೋಲೆ ತೋ ಕಭಿ 5,000 ಕಭಿ 6,000 ಕಭಿ 7,000 ಹಮಾರೆ ಉಪರ್ ಕಾ ಹೈ ನಾ ಏಕ್ ಮಹಿನೆ ಮೇ ಹಮ್ ಇತ್ನಿ ಪಗಾರ್ ಲೇತೆ ಇದಾರ 5,000 4,000 ಕೆ ನೀಚೆ ಉಪರ್ ಬಹುತ್ ತಕಲೀಫ್ ಉಠಾತೆ ಬಹುತ್ ಆಖ್ಯಾ ಕೋ ಏಕ್ದಮ್ ಬಹುತ್ ಖಿಸ್ತೆ ಆಖ್ಯಾ ತಕಲೀಫ್ ಹೋ ಬಾಬಿನ್ ಏಕ್ ತಾರ್ ನೀ ಜಾನಾ ಉಸ್ಮೇ ಏಕ್ ಭಿ ತಾರ್ ಕಪಡೇ ಮೇ ಜಾಯೆಂಗಿ ನಾ ವೋ ಕಪಡಾ ಖಾಲಿ ಇದಕ್ಕೆ ಲೈನ್ ಮಾರ್ತೀವಿ ಲೈನ್ ಸಿ ವೋ ಪೈಲೆ ಜಬ್ ಕಾ ಜಬ್ ಕಾಮ್ ರೋಕೆ ಪಲ್ಲೆ ತಾರ್ ಭರ್ ಲೇನಾ ವೋ ಭರ್ ಲೇಕು ಫಿರ್ ಕಾಮ್ ಚಾಲು ಕರ್ನಾ ಅಬ ಅಗರ್ ಏಕ್ ಕಪಡಾ ಶರ್ಟ್ ಮೇ ಯೇ ಏಕ್ ಭಿ ತಾರ್ ಗಯಿ ಇಸ್ಮೇ ಸೆ ಕಪಡಾ ಅಚ್ಛಾ ನೀ ಲಗೇಂಗಾ ಸಾಮ್ನೆ ವಾಲಾ ಕೋಈ ನೀ ಖರೀದ್ತಾ ವೋ ಕಪಡಾ ಹಮೇ ಡ್ಯಾಮೇಜ್ ಬೋಲ್ತೇ ಉಸ್ಕೋ ತೋ ಹಮೇ ಅಚ್ಛಾ ಬುನೇಂಗೆ ನೀ ಸಾಮ್ನೆ ವಾಲಾ ಕೋ ಪಸಂದ್ ಆತಾ ಕಪಡಾ ತೋ ಲೇ ಸಕ್ತಾ ಹೂಂ ಖರೀದ್ ಸಕ್ತಾ ಸಾಮ್ನೆ ವಾಲಾ ಜಬ್ ತಕ್ ನೀ ಖರೀದ್ತಾ ಹೂಂ ಐಸಾ ಹೈ ಹಮಾರ್ ಕೋ ಇಲ್ಲ ಇದರ್ ಹಮಾರ್ ಕೋ ಸೌಲತ್ ಬಹುತ್ ಚಾಹಿಯೇ ಹಮಾರ್ ಕೋ ಇದರ್ ಕಿದೀರ್ ಕಿ ಹಮಾರ್ ಕೋ ಸೌಲತ್ ನೀ ಹಮೇ ಗರೀಬ್ ಲೋಗ ಕಾಮ್ ಕರ್ನೆ ವಾಲೇ ಇದರ್ ಹಮಾರ್ ಕೋ ಹಮಾರೇ ಮೆಹನತ್ ಕೆ ಉಪರ್ ಕಿ ಪಗಾರ್ ಹೈ ಜ್ಯಾದಾ ಭಿ ನಹೀ ಕಮ್ ಭಿ ನಹೀ ಮೀಟರ್ ಕೆ ಸಬ್ಸ್ ಕಿ ಪಗಾರ್ ಹೈ
1: ತಿಪ್ಪಮ್ಮ ತಾವು ನೇಯುವ ಬಟ್ಟೆಗಳ ಬಗ್ಗೆ ತಿಳಿಸಿದ್ದು ಹೀಗೆ
3: ನನ್ನ ಹೆಸರು ತಿಪ್ಪಮ್ಮ ರೀ ನಾವು ಇಲ್ಲಿ ಕೈ ಮಗ್ಗ ಕೆಲಸ ಮಾಡ್ತೀವಿ ಆಮೇಲೆ ನಾವು ದಿನಾಲು ಇಲ್ಲಿ ಬೇರೆ ಕಡೆಯಿಂದ ನೂಲು ತಗೊಂಬರ್ತೀವಿ ಆ ನೂಲು ತಗೊಂಬಂದು ಇಲ್ಲಿ ಎಲ್ಲ ಬಾಬಿನ್ ಸುತ್ತಿ ಭೀಮ್ ಸುತ್ತಿ ನಾವು ಫಸ್ಟ್ ಟಾವಲ್ ರೆಡಿ ಮಾಡ್ತಿದ್ವಿ ಟಾವಲ್ದಾಗನ ಸೀರೆ ನೈದೀವಿ ರೀ ಸೀರೆಯಾಗನ ಧೋತ್ರ ನೈಯಕತ್ತೀವಿ ಶರ್ಟ್ ಬಟ್ಟೆ ನೈತೀವಿ ಇವೆಲ್ಲ ನಾವು ಇಲ್ಲೇ ತಯಾರು ಮಾಡಿ ಇಲ್ಲಿಂದ ಕಳಿಸ್ತೀವಿ ಬೇರೆ ನಾವು ಮಾಡೋ ದಿನಾಲು 15 ವರ್ಷದಿಂದ ನಾವು ಕೆಲಸ ಮಾಡೋದು ಇಲ್ಲಿ ಫಸ್ಟ್ಗೆ ಅದು ಟಾವಲ್ ಬಾಬಿನ್ ಸುತ್ತೀವಿ ಬಾಬಿನ್ ಸುತ್ತಿ ಭೀಮ್ ಸುತ್ತಕೊಳ್ತೀವಿ ಭೀಮ್ ಸುತ್ತಕೊಂಡು ವೈಫಣಿ ಮಾಡ್ಕೊಂಡು ನಾವು ನೈಯಕ್ಕೆ ಚಾಲು ಮಾಡ್ತೀವಿ ವೈಫಣಿ ಅಂದ್ರೆ ಅದು ಒಂದ್ ತಟ್ಟಿನೊಳಗ ತಗೊಳೋದಿರ್ತದ್ರಿ ತಟ್ಟಿನೊಳಗ ತಗೊಂಡು ನೈತೀವ್ರಿ ಅದು ನೈದು ಅವಾಗ ಟಾವಲ್ 2 ಮೀಟರ್ ಟಾವಲ್ ರೆಡಿ ಆಗ್ತದ್ರಿ ನಮ್ಗ ಇದ್ರೊಳಗ ಕಷ್ಟ ಅಂದ್ರೆ ಜರಾ ಸೀರೆ ನೈಯೋದೆ ಕಷ್ಟ ಆಗಿತ್ತು ಈಗ ಇವೆಲ್ಲ ಬ್ಲೂ ಶರ್ಟ್ ಎಲ್ಲ ನೈಯಕತ್ತೀವ್ರಿ ಇವೆಲ್ಲ ನಮ್ ಪ್ರಾಕ್ಟೀಸ್ ಆಗಿರ್ತಾವ
1: ಬಾಬಿನ್ ಸುತ್ತುವ ಬಗ್ಗೆ ಅಕ್ಷತಾ ಹೀಗೆ ಹೇಳ್ತಾರೆ
4: ನನ್ನ ಹೆಸರು ಅಕ್ಷತ ಅಂತ ಹೇಳಿ ನಾವು ಇಲ್ಲಿ ಕೈಮಗ್ಗ ನೇಕರ್ದಾಗ ಕೆಲಸ ಮಾಡಕತ್ತೀವಿ ನಾವು ಫಸ್ಟ್ ನಮ್ ದಾರ ಅನ್ನೋದೇ ನೂಲ್ ಅನ್ನೋದೇನೇ ಗೊತ್ತಿದ್ದಿಲ್ಲ ಇಲ್ಲಿ ಬಂದ್ಮೇಲೆ ಎಲ್ಲ ಗೊತ್ತಾಗಿದ್ದು ಬಾವಿನ ಸುತ್ತೋದು ಮತ್ತೆ ಹಂಗೆ ಮಗ್ಗಗಳು ಬಟ್ಟೆ ತಯಾರಾಗೋದು ನೋಡಿಗೆ ಎಷ್ಟ ಬಹಳ ಖುಷಿ ಆಯ್ತು ಇಲ್ಲಿ ರೆಡಿ ಆಗ್ಬೇಕಂದ್ರೆ 4 ನಮೂನೆ ದಾರಗಳು ಇರ್ತವೆ, ಅವು ಹೆಸರು ಟುಬ.

0: 2x40, 2x60, 2x80, 20 ಸಿಂಗಲ್, 30 ಸಿಂಗಲ್, 50 ಸಿಂಗಲ್ ಅಂತೇಳಿ ಬಗೆ ಬಗೆಯ ನಮ್ಮನೆ ನೂಲುಗಳಿವೆ. ಮತ್ತೆ ಇಲ್ಲಿ ಬಟ್ಟೆಗಳು ನಾವು ಬರೇ ಬಾಬಿನ್ಸ್ ತಯಾರು ಮಾಡುವುದು, ಬಟ್ಟೆಗಳು ನೆಯ್ಯೋರು ಬೇರೆಯವರು ಇರ್ತಾರೆ. ಬೀಮ್ ನಾವು ಬಾಬಿನ್ ಸುತ್ತಿಗೇಶಿಂದ ಬೀಮ್ ತಯಾರಿಸಕ್ಕೆ ಅವ್ರಿಗೆ ಕೊಡ್ತೀವಿ, ಅವ್ರು ಬೀಮ್ ತಯಾರಿಸ್ತಾರ, ಅದೊಂದು ಕೆಲಸ ಬೇರೆ.
1: ಇಂದು ಕೈಮಗ್ಗ ಕ್ಷೇತ್ರ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಪವರ್ಲೂಮ್ ಸ್ಪರ್ಧೆ, ಕಡಿಮೆ ಬೆಲೆಯ ಯಂತ್ರ ನಿರ್ಮಿತ ಬಟ್ಟೆಗಳು, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಯುವಜನತೆಯ ತಾತ್ಸಾರ, ಮಾರುಕಟ್ಟೆಯ ಕೊರತೆ, ಆನ್ಲೈನ್ ಮಾರಾಟ ಅರಿವಿನ ಕೊರತೆ. ಅದಕ್ಕಾಗಿಯೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ಅಂತ ಕರೆ ಕೊಟ್ಟರು. ನಾವು ದೇಶದಾದ್ಯಂತ ಜನರು ಸ್ವದೇಶಿ ಸರಕುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ಥಳೀಯರಿಗೆ ಸ್ವದೇಶಿ ವಸ್ತುಗಳಿಗೆ ನಾವು ಬೆಂಬಲ ನೀಡಿದಂತಾಗುತ್ತದೆ. ಇದರಿಂದ ಆತ್ಮನಿರ್ಭರ ಭಾರತ ರೂಪುಗೊಳ್ಳುವಲ್ಲಿ ಅಸಾಧ್ಯವೇನಿಲ್ಲ. ಭಾರತ ಸರ್ಕಾರದ ಆತ್ಮನಿರ್ಭರ್ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಯೋಜನೆಯನ್ನ ಜಾರಿಗೆ ತಂದಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಸ್ಥಳೀಯ ಸಾಂಪ್ರದಾಯಿಕ ಕೃಷಿಯೇತರ ಎಂಎಸ್ಎಂಇ ಉತ್ಪನ್ನಗಳಿಗೆ ವಿಶೇಷ ಪ್ರೋತ್ಸಾಹ ಮತ್ತು ಬ್ರ್ಯಾಂಡಿಂಗ್ ನೆರವು ಒದಗಿಸಲು ತೀರ್ಮಾನಿಸಿದೆ. ಇದರಿಂದ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ದೊರೆಯುವುದರೊಂದಿಗೆ ಉದ್ಯೋಗಾವಕಾಶಗಳ ಸೃಷ್ಟಿಯಾಗಲಿದೆ. ಕೇಳುಗರೆ, ನೇಕಾರ ನಗುವಾಗ ಸೀರೆ ಅರಳುತ್ತದೆ, ಮೌನವಾಗಿದ್ದಾಗ ವಿನ್ಯಾಸ ಮಾತನಾಡುತ್ತದೆ. ನೇಕಾರನ ಬೆವರಿನ ಹನಿಯಲ್ಲಿ ನಮ್ಮ ಸಂಸ್ಕೃತಿ ಬೆಳೆಯುತ್ತಿದೆ. ಅದಕ್ಕಾಗಿ ಮಗ್ಗದ ಸದ್ದು ನಿಲ್ಲದಿರಲಿ, ನೂಲಿನ ದಾರ ತುಂಡಾಗದಿರಲಿ, ನೇಕಾರನ ಕೈ ಸದಾ ಚಲಿಸುತ್ತಿರಲಿ. ಯಾಕೆಂದರೆ ನೂಲಿನಿಂದ ಬಟ್ಟೆ ಮಾತ್ರವಲ್ಲ, ಬದುಕನ್ನು ನೇಯಲಾಗುತ್ತದೆ. ನಾವು ಧರಿಸುವ ಪ್ರತಿಯೊಂದು ಕೈಮಗ್ಗದ ಉಡುಪಿನ ಹಿಂದೆ ಬೆವರಿನ ಹನಿಯಿದೆ, ಕುಟುಂಬದ ನಿರೀಕ್ಷೆಯಿದೆ. ಇದು ಅವರ ಪೂರ್ವಜರ ಕೌಶಲ್ಯ. ಆದ್ದರಿಂದ ಕೈಮಗ್ಗ ಉಳಿಸುವುದು ಒಂದು ಕುಟುಂಬ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿದಂತೆ. ಕೈಮಗ್ಗವನ್ನು ಗೌರವಿಸೋಣ, ನೇಕಾರರ ಬದುಕನ್ನು ಬೆಂಬಲಿಸೋಣ, ಸ್ಥಳೀಯ ಕಲೆ ಪ್ರೋತ್ಸಾಹಿಸೋಣ. ಯಾಕೆಂದರೆ ನೂಲಿನಲ್ಲಿ ಕಲೆಯಿದೆ, ಶ್ರಮ ಇದೆ, ಸಂಸ್ಕೃತಿ ಇದೆ, ನೂಲಿನಲ್ಲಿ ಬದುಕಿದೆ.
2: ಇದುವರೆಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ನೂಲಿನೊಳಗಿನ ಜೀವನ ಕೇಳಿದಿರಿ. ರಚಿಸಿ ಪ್ರಸ್ತುತಪಡಿಸಿದವರು ನೀರಜ ಕಾರಟಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಕೆಜೆ ಜೇಸುದಾಸ್ ಹಾಗೂ ಸಂಗಡಿಗರ ಕಂಠಸ್ಥರಿಗಳಲ್ಲಿ ಕೇಳ್ತಾ ಇದ್ದೀರಾ ಹಳ್ಳಿ ಮೇಸ್ಟ್ರು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237074 88, 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ಬೆಂಗಳೂರು. ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್. ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಇಂದು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೂ ಮೊದಲು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸತತವಾಗಿ 8 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂದೇ ಬಸವರಾಜ ಹೊರಟ್ಟಿ ಅವರು ಪ್ರಸಿದ್ದರಾಗಿದ್ದಾರೆ. ಇವರ ಈ ಸಾಧನೆ ಗಿನೀಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ರಾಜ್ಯದ ವಿವಿಧೆಡೆ ಸಚಿವರು ಇಂದು ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ರಾಯಚೂರಿನಲ್ಲಿ ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಂದು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಯಕ್ಲಾಸಾಪುರ ಸೀಮಂತಾರದ ಸರ್ವೆ ನಂಬರ್ 179 ಹಾಗೂ 180 ಜಮೀನುಗಳಿಗೆ ಭೇಟಿ, ಹೊಲದಲ್ಲಿನ ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ತಮ್ಮ ನೆರವಿಗೆ ಸ್ಪಂದಿಸಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಡಾ ಅಜಯ್ ಧರಮಸಿಂಗ್ ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಲಾಗುತ್ತಿದೆ. ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಪರಿಹಾರದ ಕ್ರಮಗಳನ್ನು ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಅವರು ಸಾತ್ ಮೈಲಿ ಬಿಡಿಯ ಹುಣಸಿ ಹಾಳಹುಡ್ ಸೀಮಂತಾರದ ಜಮೀನಿಗೆ ಭೇಟಿ ನೀಡಿ ಹತ್ತಿ ಬೆಳೆ ವೀಕ್ಷಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಬಾರಿ ಹುಣಸೂರು ತಾಲೂಕೊಂದರಲ್ಲೇ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆ ಕೊರತೆಯಿಂದ ಹೊಗೆಸೊಪ್ಪು ಬೆಳೆ ಇಳುವರಿ ಕಡಿಮೆಯಾಗಿದೆ. ಆದರೆ ಅಲಸಂದೆ ಬೆಳೆಗಳು ಹಾಳಾಗಿದ್ದು ಈ ಕುರಿತು ಸರ್ಕಾರದ ಗಮನ ಸೆಳೆದು ರೈತರಿಗೆ ತುರ್ತು ನೆರವು ತಲುಪಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಬೆಳೆ ಪರಿವರ್ತನೆ ಪದ್ದತಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ದಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದಾದ ಪ್ರದೇಶಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಮುಖವಾಗಿ ಕಾರ್ಮಿಕ, ಸಮಾಜ ಕಲ್ಯಾಣ, ಹಣಕಾಸು, ಯೋಜನೆ ಮತ್ತು ಉನ್ನತ ಶಿಕ್ಷಣದಂತಹ ಪ್ರಭಾವಿ ಇಲಾಖೆಗಳಿಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯ ಸಚಿವರಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕನನ್ನು ಸಮಾಧಾನಪಡಿಸುವ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಮತ್ತು ಖಾತೆ ಹಂಚಿಕೆಗಳ ಕುರಿತ ಚರ್ಚೆಗಳ ನಡುವೆಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸೂಚಿಸಿದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಲು ಬದ್ದ ಎಂದು ತಿಳಿಸಿದ್ದಾರೆ. ಯಾವುದೇ ಸಚಿವರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷದಲ್ಲಿ ಸುಮಾರು 144 ಶಾಸಕರಿದ್ದು 30-33 ಸಚಿವ ಸ್ಥಾನಗಳಿವೆ.

0: ಅನ್ನು ತೃಪ್ತಿಪಡಿಸುವುದು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ನೂತನ ಸದಸ್ಯೆ ಎವಿ ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ

0: ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಪ್ರಕಾಶ್ ಕೋಳಿವಾಡ್, ಪರಿಷತ್ ಸದಸ್ಯರಾದ ಎಸ್ವಿ ರವಿ, ಐವಾನ್ ಡಿಸೋಜಾ, ಎಚ್ಪಿ ಸುಧಾಮ್ ದಾಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ ನಗರದ ಸೂರ್ಯನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಿದ್ದಾರೆ. ಬಳಿಕ ಅವರು ಗದಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತೆರಿಗೆ ಪಾವತಿಸದೆ ಹಾಗೂ ಇತರೆ ದಾಖಲೆಗಳನ್ನು ಹೊಂದಿರದೆ ಸಂಚರಿಸುವ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಸೇರಿ ಹಲವು ಭಾಗಗಳಲ್ಲಿ ಈ ಬಾರಿಯ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು ಕೂಡಲೇ ಕಂಬಗಳನ್ನು ಬದಲಾವಣೆ ಮಾಡುವಂತೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸೂಚನೆ ನೀಡಿದ್ದಾರೆ. ತರೀಕೆರೆ ತಾಲೂಕು ದೋರನಾಳು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಕಡೂರು ತರೀಕೆರೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗಿದ್ದು ಕೆಲವೆಡೆ ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಕೆಲವೆಡೆ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಾಗಿವೆ. ಇವುಗಳನ್ನು ತೆರವು ಮಾಡಿ ಶೀಘ್ರ ದುರಸ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನದಿಯಲ್ಲಿ ನೀರು ಇರುವಾಗಲೇ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಲ್ತಿತ್ ಕುಮಾರ್ ಮಾತನಾಡಿ, ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಲಾಗಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. 13 ಗ್ರಾಮಗಳ 15 ಹಳೆಯ ಕೊಳವೆ ಬಾವಿಗಳನ್ನು ಪ್ಲಸಿಂಗ್ ಮಾಡಲಾಗಿದೆ. ತುರ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಜಿಲ್ಲೆಗೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 344 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಗಾಂಧಿ ಸ್ಮೃತಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ.

0: ಗಾಂಧಿ ಸ್ಮೃತಿ.
1: ಗಾಂಧೀಜಿ ಬೊಂಬೈಗೆ ಹೋದಾಗ ಇವರ ಅಕ್ಕನ ಗಂಡನಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅಕ್ಕನಿಗೆ ಶುಶ್ರೂಷೆ ಮಾಡುವ ಶಕ್ತಿ ಇಲ್ಲ, ಕಾಯಿಲೆ ತೀವ್ರ ಆಗಿತ್ತು. ಆಗ ಗಾಂಧಿ ಹೇಳಿದ್ರಂತೆ, ನೋಡು, ನಿನ್ನ ಗಂಡನ ಕರ್ಕೊಂಡು ರಾಜಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ನೋಡ್ಕೋತೀನಿ ಅಂತ. ಆಯಿತು ಅಂದ್ಲಕ್ಕ. ಅಕ್ಕ ಭಾವನ ಕರ್ಕೊಂಡು ರಾಜಕೋಟೆಗೆ ಹೋದರು. ಆ ಕಾಯಿಲೆ ಇವರು ತಿಳ್ಕೊಂಡೋದಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು, ಜಾಸ್ತಿ ದಿವಸ ಎಳೆದು ಬಿಡ್ತು. ನೋಡ್ಕೊಳ್ಳೋರು ಯಾರು? ಇವು ತಮ್ಮ ಕೊಠಡಿಯಲ್ಲೇ ಭಾವನ ಮಲಗಿಸಿ ಹಗಲು ರಾತ್ರಿ ಉಪಚಾರಕ್ಕೆ ನಿಂತ್ಕೊಂಡ್ರು. ಶುಶ್ರೂಷೆ ಮಾಡ್ತಾ ಮಾಡ್ತಾನೆ ಆ ದಕ್ಷಿಣ ಆಫ್ರಿಕಾ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಷ್ಟು ಪ್ರಯತ್ನ ಮಾಡಿದರೂ ಅಕ್ಕನ ಗಂಡ ಉಳಿಲಿಲ್ಲ, ತೀರ್ಕೊಂಡ. ಆದರೆ ಒಂದು ಸಮಾಧಾನ ಗಾಂಧಿಗೆ ಏನಂದರೆ, ಅಂತ್ಯಕಾಲದಲ್ಲಿ ಅವನು ಶುಶ್ರೂಷೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ. ಈ ಘಟನೆ ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಇದು ಮುಂದೆ ಗಾಂಧೀಜಿಯವರ ಜೀವನ ಪೂರ್ತಿ ಇದ್ದಂಥದ್ದು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ ಸ್ವಭಾವ ಅವ್ರದ್ದು ಉತ್ಸಾಹ ಕೆಲಸ ಆಗಿತ್ತು. ಎಲ್ಲ ಕೆಲಸ ಬಿಟ್ಟು ಅದ್ರ ತನ್ನಲೀನಾಗ್ಬಿಡ್ತಿದ್ರು. ಒಂದೊಂದು ಸಲ ಹೆಂಡತಿ ಮಕ್ಕಳನ್ನು ಕೂಡ ಆ ಕೆಲಸದಲ್ಲಿ ಸೇರಿಸ್ಬಿಡ್ತಿದ್ರು. ಗಾಂಧೀಜಿ ಹೇಳ್ತಾರೆ, ಇಂಥ ಸೇವೆಯನ್ನು ಸಂತೋಷದಿಂದ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕೇವಲ ಆಡಂಬರ, ಸಾರ್ವಜನಿಕ ತೋರಿಕೆಗಾಗಿ ಮಾಡೋ ಕೆಲಸ ಮಾಡಿದರೆ ಮಾಡುವವನ ಉತ್ಸಾಹ ಕುಗ್ಗೋಗ್ತದೆ, ಅವನ ಶಕ್ತಿ ವಿಹೀನ ಆಗ್ತಾನೆ. ಸಂತೋಷವಿಲ್ಲದೆ ಮಾಡುವಂಥ ಸೇವೆಯಿಂದ ಸೇವೆ ಮಾಡೋನಿಗೂ ಫಲ ಇಲ್ಲ, ಮಾಡಿಸ್ಕೊಳ್ಳೋನಿಗೂ ಸುಖ ಇಲ್ಲ. ಆದರೆ ಸಂತೋಷ ಮನೋಭಾವನೆಯಿಂದ ಮಾಡಿದಂಥ ಕೆಲಸ ಎಲ್ಲವೂ ಅದ್ಭುತ ಅನಿಸುತ್ತೆ, ಬೇರೆ ಯಾವ ಕೆಲಸನೂ ಮುಖ್ಯ ಅಂತ ಅನಿಸೋಲ್ಲ. ಇವ್ರ ಭಾವ ಸ್ವರ್ಗಸ್ಥ ಆದ ಮರುದಿನ ಒಂದು ಸಾರ್ವಜನಿಕ ಸಭೆಗೆ ಹೋಗಬೇಕಾಯಿತು ಮುಂಬೈಗೆ. ಭಾಷಣದ ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ ಇವರಿಗೆ. ಅನೇಕ ದಿನ ಹಗಲು ರಾತ್ರಿ ಆ ರೋಗಿ ಜೊತೆಗಿದ್ದಾರಲ್ಲ, ಗಂಟ್ಲು ಒಣಗೋಗಿದೆ, ದೇವರ ಮೇಲೆ ಭಾರ ಹಾಕಿ ಹೋದರು. ಯಾರನ್ನು ಭೇಟಿ ಆಗಬೇಕು? ಫಿರೋಜ್ ಶಾನ, ಸರ್ ಫಿರೋಜ್ ಶಾ, ಅವರೊಂದು ಚಕ್ರವರ್ತಿ ಇದ್ದ ಹಾಗೆ. ಅವ್ರು ಹೋಗಿ ಭೇಟಿ ಆದ್ರಂತೆ. ಅವರು, ಗಾಂಧಿ ನಿಮ್ಮ ಭಾಷಣ ಸಿದ್ಧ ಆಗಿದೆಯಾ ಅಂತ ಕೇಳಿದ್ರಂತೆ. ಇವ್ರು ಹೆದರ್ಕೊಂಡು, ಇಲ್ಲ ಸ್ವಾಮಿ, ನಾನು ಹಾಗೆ ಮಾತಾಡ್ತೀನಿ, ಬರೆದಿಲ್ಲ ಅಂದ್ರಂತೆ. ಏಹೇ, ನಡೆಯೋಲ್ಲ ಮುಂಬೈಯಲ್ಲಿ ಅದೆಲ್ಲ ನಡೆಯೋಲ್ಲ, ಯಾಕಂದರೆ ಇಲ್ಲಿ ವರ್ತಮಾನ ಪತ್ರಿಕೆಯವರು ಭಾಷಣಗಳನ್ನು ಸರಿಯಾಗಿ ಬರ್ಕೊಳ್ಳಲ್ಲ. ಈ ಸಭೆಯಿಂದ ನಮ್ಮ ಪ್ರಯೋಜನ ಆಗಬೇಕಾದ್ರೆ ನೀವು ಭಾಷಣ ಬರೀಲೇಬೇಕು. ನಾಳೆ ಬೆಳಗ್ಗೆವರೆಗೆ ನೀವು ಬರೆದು ಅದು ಮುದ್ರಣನೂ ಆಗಬೇಕು. ನಿಮ್ಮಿಂದ ಆಗತ್ತಾ ಅಂತ ಕೇಳಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು. ಪ್ರಯತ್ನ ಮಾಡ್ತೀನಿ ಅಂದರು. ಆಯಿತು, ನಾನು ಮುನ್ಷಿಯವ್ರನ್ನ ಕಳಿಸ್ಕೊಡ್ತೀನಿ, ಹಸ್ತಪ್ರತಿ ಯಾವಾಗ ಕೊಡ್ತೀರಿ, ಎಷ್ಟು ಗಂಟೆಗೆ ಬರಬೇಕು ಅವರು, ಅದನ್ನ ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಬೇಕಲ್ವಾ ಅಂದರು. ರಾತ್ರಿ 11 ಗಂಟೆಗೆ ಬರಲಿ ಅಂದರು. ಇವರು ಹೋಗಿ 11 ಗಂಟೆವರೆಗೂ ಉಸಿರು ಬಿಡದೆ ಕೂತ್ಕೊಂಡು ಬರೆದ್ರು, ಲೇಖನ ಬರೆದ್ರು. ಮರುದಿವ್ ಸಭೆಗೆ ಹೋದಾಗ ಇವ್ರಿಗೆ ಗೊತ್ತಾಯಿತು, ಗಾಂಧೀಜಿಗೆ ಫಿರೋಜ್ ಶಾ ಎಷ್ಟು ಬುದ್ಧಿವಂತರು ಅಂತ. ಯಾಕೆ ಬರೆಯೋಕೆ ಹೇಳಿದ್ರು ಅಂತ. ದೊಡ್ಡ ಸಭೆ, ಕವಾಜಿ ಜಹಾಂಗೀರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಹಾಲು, ಅಲ್ಲಿ ಕಾರ್ಯಕ್ರಮ ಆಗೋದು. ಸರ್ ಫಿರೋಜ್ ಶಾ ಬರ್ತಾರೆ ಭಾಷಣಕ್ಕೆ ಅಂದರೆ ಜನ ಕಿಕ್ಕಿರ್ ತುಂಬಿಡ್ತಿದ್ರು. ಅದರಲ್ಲಿ ವಿದ್ಯಾರ್ಥಿಗಳು ಬಂದುಬಿಡೋರಂತೆ ಭಾಷಣ ಕೇಳೋದಕ್ಕೆ. ಗಾಂಧೀಜಿ ಮೊದಲೇ ಅನುಭವ, ಆ ದೊಡ್ಡವ್ರ ಮುಂದೆ ಮಾತಾಡೋದು. ಭಾಷಣ ಓದೋದಕ್ಕೆ ಶುರು ಮಾಡಿದ್ರಂತೆ ಧ್ವನಿ ನಡುಗೋಕೆ ಶುರು ಆಯಿತು, ಧ್ವನಿಯೇ ಕೇಳಿಸ್ತಾ ಇಲ್ಲ. ಹಿಂದವ್ರು ಕೇಳಿಸಲ್ಲ ಕೇಳಿಸಲ್ಲ ಅಂತ ಕೂಕೊಂಡ್ರು. ಫಿರೋಜ್ ಶಾ, ಜೋರಾಗಿ ಮಾತಾಡಿ ಗಾಂಧಿ ಅಂದ್ರೆ ಇವರಿಗೆ. ಇವ್ರು ಎಷ್ಟು ಜೋರಾಗಿ ಮಾತಾಡು ಅಂತಾರೋ ಅಷ್ಟು ಧ್ವನಿ ಕುಗ್ಗೋಯ್ತು ಅಂತ ಇವ್ರದ್ದು, ಮಾತಾಡೋಕ್ಕೆ ಆಗಲಿಲ್ಲ. ಇವರ ಸ್ನೇಹಿತ ಒಬ್ಬ ಕೇಶವರಾವ್ ದೇಶಪಾಂಡೆ ಅಂತಿದ್ದ, ಅವ್ನು ನಾನೇ ಓದ್ತೀನಿ ಕೊಡು ಅಂದ. ಅವನು ಓದಿದ, ಅವನು ಓದಿದ್ದು ಕೂಡ ಜನರಿಗೆ ಕೇಳಿಸ್ತಿಲ್ಲ. ಧ್ವನಿ ವಾಚ ವಾಚ ವಾಚ ಅಂತ ಕೂಗೋಕೆ ಶುರು ಮಾಡಿದರು. ವಾಚ ಅಂತ ಒಬ್ಬರು ಲಾಯರ್, ಅದ್ಭುತ, ಅವರು ಓದಬೇಕು ಅಂತ ವಾಚ ಇವ್ರ ಭಾಷಣ ಹಿಡ್ಕೊಂಡು ಓದಿದ್ರಂತೆ. ಅದ್ಭುತ ಪರಿಣಾಮ ಆಯ್ತಂತೆ ಜನರ ಮೇಲೆ, ಅಷ್ಟು ಚೆಂದ. ಶ್ರೋತೃಗಳು ನಿಶ್ಶಬ್ದವಾಗಿ ಕೇಳೋದಲ್ಲದೆ ಅಲ್ಲಿ ನಡ್ನಡುವೆ ಚಪ್ಪಾಳೆ ತಟ್ಟಿ ಶೇಮ್ ಶೇಮ್ ಅನ್ನೋದು ಭಾಷಣ ಕೊನೆಯವರೆಗೆ ಕೇಳಿದ್ರಂತೆ. ಗಾಂಧಿ ಸಂತೋಷ ಆಯಿತು, ನನಗೆ ಓದೋಕ್ಕಾಗದೆ ಹೋದರೂ ನನ್ನ ಭಾಷಣ ಮತ್ತೊಬ್ಬರು ಓದಿದ್ರಲ್ಲ, ಆಗನಿಸ್ತು ನಾನು ತಯಾರಿ ಮಾಡ್ಕೊಳ್ಳೋದೆ ಬರೀದೆ ಹೋಗಿದ್ರೆ ಏನಾಗ್ತಿತ್ತು ಅಂತ. ಫಿರೋಜ್ ಶಾ ಮೆಚ್ಕೊಂಡ್ರಂತೆ ಇವ್ರ ಭಾಷಣ. ಇವ್ರು ಹೇಳ್ತಾರೆ, ಅವ್ರು ಮೆಚ್ಕೊಂಡಿದ್ದು ನನಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ತೃಪ್ತಿ ಆಯಿತು ಅಂತ. ಸರ್ ಫಿರೋಜ್ ಶಾರ ಸಹಾಯದಿಂದಾಗಿ ಇವರು ಮುಂಬೈದಿಂದ ಪುಣೆಗೆ ಹೋದರು. ಆ ಪೂನಾದಲ್ಲಿ 2 ಪಕ್ಷಗಳಿದ್ವು ಅವಾಗ. ನನಗೆ ಎಲ್ಲ ಪಕ್ಷದವ್ರು ಸಪೋರ್ಟ್ ಬೇಕಾಗಿತ್ತಲ್ಲ ಗಾಂಧೀಜಿಯವರಿಗೆ, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೋಬೇಕು ಅಂತ ಹೋದರು. ಮೊಟ್ಟ ಮೊದಲು ಇವರು ಭೇಟಿಯಾದದ್ದು ಲೋಕಮಾನ್ಯ ತಿಲಕ್ರನ್ನ. ತಿಲಕ್ರು ಹೇಳಿದ್ರಂತೆ, ನೋಡಿ, ನೀವು ಎಲ್ಲ ಪಕ್ಷಗಳ ಎಲ್ಲ ಜನರ ಸಹಾಯ ಅಭಿಪ್ರಾಯ ಹೊಂದಬೇಕು ಅನ್ನೋ ಸರಿ, ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ನಿಮ್ಮ ಸಭೆಗೆ ಯಾವ ಪಕ್ಷಕ್ಕೂ ಸೇರದೇ ಇರುವಂಥವ್ರು ಅಧ್ಯಕ್ಷರಾಗಿರಬೇಕು ಅಂಥವ್ರು ಒಬ್ಬರಿದ್ದಾರೆ ಪುಣೆದಲ್ಲಿ, ಪ್ರೊಫೆಸರ್ ಭಂಡಾರ್ಕರ್ ಅಂತಿದ್ದಾರೆ, ಅವ್ರನ್ನ ಹೋಗಿ ಕೇಳಿ, ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಈ ಪ್ರಶ್ನೆ ಅವ್ರನ್ನ ಹೊರಗೆ ಕೇಳಿದ್ರು ಎಳಿಬೋದು. ನೋಡಿ, ಅವ್ರೇನಂತಾರೆ ಕೇಳ್ಕೊಂಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ.

ನೀವು ಬೇಕಾದನ್ನು ನೋಡ್ಬೋದು, ಬಂದು ನೋಡಿ ಅಂದರು. ಅದು ಮೊದಲನೇ ಭೇಟಿ ಲೋಕಮಾನ್ಯರ ಜೊತೆಗೆ ಗಾಂಧೀಜಿಯವ್ರದ್ದು. ಅವ್ರು ನೋಡಿದಾಗ ಅವ್ರು ಎಷ್ಟು ಜನಪ್ರಿಯರಾದದ್ದಕ್ಕೆ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಹಸ್ಯ ಏನು ಗೊತ್ತಾಯಿತು ಅಂತ ಗಾಂಧಿ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗಿ ಗೋಪಾಲಕೃಷ್ಣ ಗೋಖಲೆಯವರನ್ನು ನೋಡ್ತಾರೆ. ಅವ್ರು ಫರ್ಗ್ಯೂಸನ್ ಕಾಲೇಜಲ್ಲಿ ಇದ್ರು. ಅವಾಗ ಅವ್ರು ಎಷ್ಟು ಪ್ರೀತಿಯಿಂದ ಇವರನ್ನು ಸ್ವಾಗತ ಮಾಡಿದರು ಅಂದರೆ ಗಾಂಧೀಜಿ ಹೇಳ್ತಾರೆ, ನನ್ನ ಹೃದಯ ಅವರ ಕೂಡಲೇ ಮಾರು ಹೋದಂಗಾಯಿತು. ಅವ್ರನ್ನು ಮೊದಲೇ ಸಲನೇ ನೋಡೋದು, ಆದರೆ ಎಷ್ಟೋ ವರ್ಷ ನೋಡಿದ ಪರಿಚಯ ಇದ್ದ ಹಾಗೆ ಅನಿಸ್ಬಿಡ್ತು. ನಾನು ಭೇಟಿಯಾದಾಗ ಫಿರೋಜ್ ಶಾರವರು ಗಾಂಧೀಜಿಯವರು ಹಿಮಾಲಯದಂಗೆ ಕಂಡ್ರೆ ಲೋಕಮಾನ್ಯ ತಿಲಕರು ಸಮುದ್ರದ ಹಾಗೆ ಕಂಡಿದ್ರಂತೆ, ಆದರೆ ಗೋಖಲೆಯವರು ಮಾತ್ರ ಗಂಗಾ ನದಿ ಹಾಗಿದ್ದರಂತೆ. ನೋಡಿ ಹೇಗಿದೆ, ಆ ಪವಿತ್ರವಾದ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡ್ಬೋದು, ಸಂತೋಷ ಪಡ್ಬೋದು. ಹಿಮಾಲಯ ಹತ್ತೋದು ಸಾಧ್ಯ ಇಲ್ಲ, ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಸುಲಭ ಅಲ್ಲ, ಆದರೆ ಗಂಗಾ ನದಿ ಮಾತ್ರ ಎಲ್ಲರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಹೃದಯದಲ್ಲಿ ನಲಿದಾಡೋಕ್ಕೆ ಆಹ್ವಾನ ಕೊಡ್ತಾಳೆ. ಹಾಗೆ ಗೋಖಲೆಯವರು ಏನು ಮಾಡಿದರು, ಇವರೊಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡೋ ಹಾಗೆ ಸೂಕ್ಷ್ಮ ಪರೀಕ್ಷೆ ಮಾಡಿ ಯಾರ್ಯಾರು ನೋಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ರು. ನನ್ನ ಭಾಷಣ ಏನು ಅನ್ನೋದು ಕೇಳೋಕೆ ಬರೆಸಿದರು. ಕಾಲೇಜ್ ತೋರಿಸಿದ್ರಂತೆ, ಯಾವಾಗಾದರೂ ಬಂದು ನೋಡಿ ನನ್ನ, ನೀವು ಭಂಡಾರ್ಕರ್ ನೋಡಿದ ಮೇಲೆ ಅದರ ಫಲಿತಾಂಶ ನನಗೆ ಹೇಳಿ ಅಂತ ಕಳಿಸಿದ್ರು ಇವ್ರನ್ನ. ಗಾಂಧೀಜಿ ಹೇಳ್ತಾರೆ, ಯಾವುದೇ ಮನುಷ್ಯನ ನೋಡಿದಾಗ ಆ ಪರಿಯ ಸುಖ ನನಗೆ ಎಂದೂ ಸಿಕ್ಕಿರಲಿಲ್ಲ. ಗೋಖಲೆಯವರು ಬದುಕಿದಾಗ ಅಥವಾ ಅವರು ತೀರ್ಕೊಂಡ ಮೇಲೆ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯವನ್ನು ಆಕ್ರಮಿಸಿದ ಸ್ಥಾನವನ್ನು ಇನ್ಯಾರೂ ಆಕ್ರಮಿಸಲಿಲ್ಲ, ಅದು ಗೋಖಲೆಯವರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಭಂಡಾರ್ಕರ್ ಕಡೆ ಹೋದರು. ಅವರಂತೂ ಅಗ್ದಿ ತಂದೆ ಮಮತೆಯಿಂದ ನೋಡಿಕೊಂಡ್ರಂತೆ. ಮಧ್ಯಾಹ್ನ ಆಗಿತ್ತು, ಆದರೂ ಆ ಶಾಸ್ತ್ರಜ್ಞರು ಬಹುದೊಡ್ಡ ಶಾಸ್ತ್ರಜ್ಞರು, ಅವರು ಯಾವ ಪಕ್ಷಕ್ಕೆ ಸೇರದೆ ಹೋದ್ರಿಂದ ಹಿಂಗಾಗಬೇಕು, ನೀವು ಬರಬೇಕು ಅಂತ ಗಾಂಧೀಜಿ ಕೇಳ್ಕೊಂಡಾಗ ಆಗ್ಬೋದು ಅಂದರು. ನೋಡಿ, ನಾನು ಇತ್ತೀಚೆಗೆ ಯಾವ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ, ಆದರೆ ನಿಮಗೆ ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನಿಮ್ಮದು ರಾಜಕೀಯ ಅಲ್ಲ, ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮ ವಾದದಲ್ಲಿ ಸತ್ಯ ಇದೆ, ಆದ್ದರಿಂದ ಸಭೆಯಲ್ಲಿ ಬರ್ತೇನೆ. ತಿಲಕ್ ಮತ್ತು ಗೋಖಲೆ ಅವರಿಬ್ಬರದ್ದು ಸಲಹೆ ಪಡೆದದ್ದು ಒಳ್ಳೆಯದಾಯಿತು, ಆ ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವಂಥ ಸಭೆಗೆ ನಾನು ಅಧ್ಯಕ್ಷ ಆಗ್ತೀನಿ ಸಂತೋಷದಿಂದ ಅಂತ ತಿಳಿಸಿ. ಸಭೆ ಇಂಥ ದಿವಸ ಆಗಬೇಕು ಅಂತ ನನ್ನ ಅನುಕೂಲ ಕೇಳಬೇಕಾದಿಲ್ಲ, ಅವ್ರಿಗೆ ಅನುಕೂಲವಾದ ಕಾಲ ಹೇಳಿ ನನಗೂ ಅನುಕೂಲ ಆಗ್ತದೆ ಅಂತ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಆ ದೊಡ್ಡ ಸಭೆ ಆಯಿತು, ತುಂಬ ಚೆಂದ ಆಯ್ತಂತೆ. ಅಲ್ಲಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಾಗ ಅತಿ ಉತ್ಸಾಹ ಗಾಂಧೀಜಿಗೆ ಆವಾಗ, ಯಾಕಂದರೆ ಹಿಂದೆ ಬಾಲಸುಂದರಂ ಘಟನೆ ಆಗಿತ್ತಲ್ಲ, ಮೊಕದ್ದಮೆ ಕೆಲಸ, ಅದರಿಂದ ತಮಿಳರ ಬಗ್ಗೆ ತುಂಬ ಪ್ರೀತಿ ಇತ್ತು, ಅವ್ರಿಗೂ ಇವ್ರ ಬಗ್ಗೆ ಪ್ರೀತಿ ಇತ್ತು. ಶ್ರೋತೃಗಳು ಇವ್ರ ಮಾತನ್ನು ಕೇಳಿಕೊಂಡ್ರು. ಆ ಹಸಿರು ಪುಸ್ತಕ ಇತ್ತಲ್ಲ, ಅದು ಎಲ್ಲವೂ ಮಾರಾಟ ಆಗೋಯ್ತು. ಮತ್ತೆ 10,000 ಪ್ರತಿ ಪ್ರಿಂಟ್ ಮಾಡಿದ್ರಂತೆ. ಅಷ್ಟು ಮಾಡಬೇಕಾಗಿರಲಿಲ್ಲ ಅಂತ ಗಾಂಧಿಗೆ ಆಮೇಲೆ ಗೊತ್ತಾಯ್ತು, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಬರೋರು ಸ್ವಲ್ಪೇ ಜನ ತಮಿಳರು, ಈ ಪುಸ್ತಕ ಕೊಂಡ್ಕೊಳ್ಳೋರು ಯಾರು? ಆಗ ಹೋಗಿ ಮದ್ರಾಸ್ ಸ್ಟ್ಯಾಂಡರ್ಡ್ ಅಂತ ಪತ್ರಿಕೆಯ ಸಂಪಾದಕರಾಗಿದ್ದ ಪರಮೇಶ್ವರಂ ಪಿಳ್ಳೆಯವರು ಸಹಾಯ ಮಾಡಿದರು. ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಡಾಕ್ಟರ್ ಸುಬ್ರಹ್ಮಣ್ಯ ಕೂಡ ಬಹಳ ಸಹಾನುಭೂತಿಯಿಂದ ನೋಡಿಕೊಂಡ್ರು. ಅಲ್ಲಿರೋ ಹಾಗೆ ಪಚ್ಚಿಯಪ್ಪ ಭವನದಲ್ಲಿ ನಡೆದಂಥ ಹಾಲಿಗೆ ಸುಬ್ರಹ್ಮಣ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿದರು. ಆ ತಮಿಳು ಸ್ನೇಹಿತರಂತೂ ತುಂಬ ಪ್ರೀತಿಯನ್ನು ಹಾಕಿದರು ಇವರ ಮೇಲೆ. ಇಂಗ್ಲೀಷಲ್ಲಿ ಮಾತಾಡಿದರೂ ಕೂಡ ಪ್ರೇಮದಿಂದ ಅವರು ಕೂತು ಕೇಳಿದರು ಅಂತ ಗಾಂಧೀಜಿ ಹೇಳುವಂಥ ಮಾತು. ನನ್ನ ಮಾತನ್ನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರೇಮದಿಂದ ಕೂತು ಕೇಳಿದರು. ಪ್ರೇಮ ಕೂಡ ಬಿಡಿಸಲಾರದ ಬಂಧನನೇ ಅಲ್ವೇ?

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಕೇಳುಗರೆ, ಇಂದಿನ ಗೀತೆಗೊಂದು ಪ್ರಶ್ನೆ. ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾನು ಸುವರ್ಣ ಶಿವಾನಂದ್ ಹಾಗೂ ನನ್ನ ಜೊತೆ ಇದ್ದಾರೆ ದೀಪಕ್ ಶೇಣ್ವಿ ಅವರು. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 0838222255, ಹಾಗೆ ಮೊಬೈಲ್ ಸಂಖ್ಯೆ 9480249740. ದೀಪಕ್ ಸರ್, ನಾವು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ.
1: ಪ್ರಶ್ನೆ ಕೇಳೋದು, ಅವ್ರ ಉತ್ತರ ಹೇಳಬೇಕು.
0: ಹೌದು, ಮೊದಲಿಗೆ ಒಂದು ಪ್ರಶ್ನೆ.
1: ನಮ್ಮ ಕಾರ್ಯಕ್ರಮ ನೇಮ್ ಅನ್ಸಲ್ ಹೇಳ್ಬಿಡಿ, ಹೊಸದಾಗಿ ಯಾರಾದ್ರು ಕೇಳ್ತಾ ಇದ್ರೆ ಅವರಿಗೆ ಗೊತ್ತಾಗ್ಲಿ. ನಾವು ಮೊದಲು ನಿಮ್ಗೆ ಒಂದು ಹಾಡನ್ನು ಹಾಕ್ತೀವಿ, ಆಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಆ ಪ್ರಶ್ನೆಗೆ ನೀವು ಅದಕ್ಕೆ ಉತ್ತರ ಹೇಳಬೇಕು. ಅದ್ರ ಹಿನ್ನೆಲೆ ನಿಮ್ಗೆ ಗೊತ್ತಿದ್ರೆ, ನಾವೇನು ಉತ್ತರ ಇದೆಯಲ್ಲ ಅದ್ರ ಹಿನ್ನೆಲೆ ಗೊತ್ತಿದ್ರೆ ಅದನ್ನು ಹೇಳಿ ನಮಗೆ.
0: ಹೌದು, ಹಾಗಾದ್ರೆ ನಾವೊಂದು ಗೀತೆಯನ್ನ ಪ್ರಸಾರ ಮಾಡೋಣ, ಆಮೇಲೆ ಪ್ರಶ್ನೆ.
1: ಕಾಲ್ ಬರ್ತಾ ಇದೆ,
0: ಸರಿ ಕರೆಯನ್ನ ತಗೊಳ್ಳೋಣ ಅಲ್ಲ ಸರ್. ಹಲೋ ಹಲೋ
1: ಹಲೋ
2: ಹಲೋ ಶಿವ ಸಂಜೆ, ಕಾರವಾರ ಆಕಾಶವಾಣಿ.
1: ಕಾರವಾರ ಆಕಾಶವಾಣಿ
0: ಹೇಳಿ, ನಿಮ್ಮ ಹೆಸರು?
2: ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಾಳಿಂದ ಟಿಸಿ ಬಸವರಾಜ.
0: ಟಿಸಿ ಬಸವರಾಜ ಅವರು.
1: ಬಸವರಾಜ ಅವರೇ ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮದ ಮೊದಲನೇ ಕಾಲ್ ಇರ್ತಾವು.
2: ಹೌದೌದು.
1: ಈಗ ನಿಮಗೆ ಸುವರ್ಣ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ,
2: ಕೇಳಿ.

0: ಉತ್ತರ ಹೇಳೋದಕ್ಕೆ ಟ್ರೈ ಮಾಡಿ.
1: ಬಸವರಾಜ್ ಅವರೇ, ಪ್ರಶ್ನೆ ಹೀಗಿದೆ. ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟ ಎಲ್ಲಿದೆ?
2: ವಿಶ್ವದ ಎರಡನೇ
1: ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟ ಎಲ್ಲಿದೆ?
0: ಗುಮ್ಮಟ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಟೋಮ್ ಅಂತೀವಲ್ಲ,
2: ದೆಹಲಿಯ ಕುತುಬ್ ಮಿನಾರ್.
0: ಅಲ್ಲ, ಕುತುಬ್ ಮಿನಾರ್ ಗುಮ್ಮಟ ಇಲ್ಲ ಅದ್ರ ಮೇಲೆ.
1: ಹೌದು,
0: ಕೇಳ್ತಾರೆ ಪ್ರಶ್ನೆ ಏನಂದ್ರೆ, ಗುಮ್ಮಟ ಅಂದ್ರೆ ಅದು ಯಾಕೆ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟ? ಅದಕ್ಕೆ ಯಾವುದು ಸಪೋರ್ಟ್ ಇಲ್ಲ, ಹಾಗೇನೆ ಗುಮ್ಮಟ ಕಟ್ಟಿದ್ದಾರೆ ಅಷ್ಟು ದೊಡ್ಡದು. ಗೊತ್ತಿತ್ತಲ್ವಾ, ಅಂದ್ರೆ ಗೋಡೆ ಮೇಲೆ ಗುಮ್ಮಟ ಕಟ್ಟಿದ್ರೆ ಅದು ಯಾವುದು ಪಿಲ್ಲರ್ಸ್ ಅಂತೀವಲ್ಲ ನಾವು ಕಂಬಗಳು, ಅದ್ರ ಸಪೋರ್ಟ್ ಇಲ್ಲದೆ ಕಟ್ಟಿದ್ದಾರೆ, ಅದು ಯಾವುದು ಅಂತ?
1: ಕರೆಕ್ಟ್ ಆಗಿ ಹೇಳಿದ್ರಿ, ಸರಿಯಾಗಿದೆ ನಿಮ್ಮ ಉತ್ತರ ನೋಡಿ. ಅಂದ್ರೆ ಮಾನವ ನಿರ್ಮಿತ ಗುಮ್ಮಟ, ಈಗ ನಮ್ಮ ಶ್ರೀನಿವಾಸ್ ಅವರು ಸರ್ ಹೇಳಿದ್ರಲ್ಲ, ಅದಕ್ಕೆ ಒಂದು ಯಾವುದೇ ಒಂದು ಏನ್ ಹೇಳ್ತೇವೆ ಪಿಲ್ಲರ್ ಇಲ್ಲದೆ ಸಪೋರ್ಟ್.
2: ಹೌದು,
1: ಹಾಗೆ ನಮ್ಮ ಮೊದಲನೇ ಒಂದು ಈ ಗುಮ್ಮಟ ಯಾವುದು ಎಲ್ಲಿದೆ ಅಂತ ಗೊತ್ತಿದೆಯಾ ನಿಮ್ಗೆ? ಅದು ಇಟಲಿಯ ರೋಮ್ ನಗರದ ಪೀಟರ್ಸ್ ಬೆಸಿಲಿಕಾ ಚರ್ಚ್. ಇದು ಮೊದಲನೇ ಮಾನವ ನಿರ್ಮಿತ ಗುಮ್ಮಟ.
0: ಹಾಗೆ ಮಾನವ ನಿರ್ಮಿತ ಅತಿ ದೊಡ್ಡ ಗುಮ್ಮಟ,
1: ಅತಿ ದೊಡ್ಡ ಗುಮ್ಮಟ ಇದು ಎರಡನೇ ದೊಡ್ಡ ಗುಮ್ಮಟ ಇದು. ಅದು ಇಟಲಿಯಲ್ಲಿದೆ, ನಮ್ಮ ಭಾರತದ ಕರ್ನಾಟಕದಲ್ಲಿದೆ, ಬಿಜಾಪುರದಲ್ಲಿ. ನೋಡಿದೀರಾ?
0: ಬಿಜಾಪುರದ ಹೆಸರನ್ನು ಈಗ ಬದಲಾಯಿಸಿ ವಿಜಯಪುರ ಅಂತ ಮಾಡಿದ್ರು,
2: ವಿಜಯಪುರ ಅಂತ ಆಗಿದೆ.
0: ಹೌದು, ತುಂಬಾ ಧನ್ಯವಾದ.
2: ವಿಶೇಷ ಏನಂದ್ರೆ, ಒಂದು ವಿರುದ್ಧ ಪದವಾಗಿ ವಿರುದ್ಧ ಅರ್ಥವಾಗಿ ಒಬ್ರು ಇಲ್ಲಿ ಮಾತಾಡಿದ್ದು ಇನ್ನೊಬ್ರು ಅಲ್ಲಿ ಕಿವಿ ಕೇಳಿದ್ರೆ
1: ಅದಕ್ಕೆ ಅಲ್ಲಿ ಒಂದು ಇದು ಏನ್ ಹೇಳಿ ಪಿಸುಗುಟ್ಟುವ ಗ್ಯಾಲರಿ ಅಂತ
2: ಹೇಳ್ತಾರೆ.
0: ಇದ್ರ ಒಂದು ನಾವು ಹೇಳೋದಕ್ಕೆ ಮರ್ತು ಬಿಟ್ವಿ, ಇದ್ರದ್ದು ಡಯಾಮೀಟರ್ ಅಂತೀವಲ್ಲ ಏನು, ವ್ಯಾಸ
2: ವ್ಯಾಸ
0: ಇದೆಯಲ್ಲ ಅಂತ ಗೊತ್ತಾಯ್ತಲ್ಲ. ಒಂದು ಮಧ್ಯದ ಪಾಯಿಂಟ್ ನಿಂದ ಇನ್ನೊಂದು ಇದ್ರವರೆಗೆ ಹೋಗೋದು, ಅದು 44 meters ಇದೆ. ಅದು
2: ಒಂದು
0: ಮಧ್ಯದಿಂದ 44 meters ಇದೆ ಅದು. ಅದು ಹಾಗಾಗಿ ಅದು ವಿಶ್ವದ ಅತಿ ಎರಡನೇ ದೊಡ್ಡ ಗುಮ್ಮಟ ಅಂತ ಹೇಳ್ತಾರೆ ಅದಕ್ಕೆ.
1: ಸರಿ ಬಸವರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ,
2: ಅಭಿನಂದನೆಗಳು.
1: ಸರ್, ನಾವೊಂದು ಗೀತೆಯನ್ನು ಪ್ರಸಾರ ಮಾಡೋಣ.

0: હેલો,
1: નમસ્તે.
0: નમસ્તે, તમે શ્રુ? ಶಿವಲಿಂಗಯ್ಯ ಅವರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಸರಿ, ನಿಮ್ಗೆ ಈಗ ಕೇಳ್ತಾ ಇರೋ ಪ್ರಶ್ನೆ, ಹಾರಾಡುತ್ತಲೇ ನಿದ್ದೆ ಮಾಡುವ ವಿಶಿಷ್ಟ ಪಕ್ಷಿಗಳ ಸಾಲಿನಲ್ಲಿ ಮೊದಲು ಗುರುತಿಸಿಕೊಳ್ಳುವಂತಹ ಪಕ್ಷಿ ಯಾವುದು?
2: ಹಾರಾಡುತ್ತಲೇ ನಿದ್ದೆ ಮಾಡ್ತದೆ.
0: ಅಂದ್ರೆ ಅದು ನಿದ್ದೆ ಮಾಡೋಗೋಸ್ಕರ ಮತ್ತೆ ಕೆಳಗಿಳಿಯೋದಿಲ್ಲ, ಬರೀ ಹಾರಾಡ್ತಾನೆ ಇರೋದು, ತುಂಬಾ ಟೈಮ್ ಹಾರಾಡ್ತಾನೆ ಇರ್ತದೆ, ಅಲ್ಲೇ ಪಕ್ಷಿ ನಿದ್ದೆ ಕೂಡ ಮಾಡ್ತದೆ ಅಂತ. ಇತರ ವಿಶಿಷ್ಟ ಪಕ್ಷಿಗಳ ಇಲ್ಲ,
2: ಬಾವಲಿ ಅಲ್ಲ, ಬಾವಲಿ ಯಾವಾಗಲೂ ಬೆಳೆ ಇದಕ್ಕೆ ಎಲ್ಲಿಯಾದ್ರೂ ನೇತಾಡ್ಕೊಂಡಿರುತ್ತೆ, ಹಾಗಲ್ಲ, ಇದು ಗಾಳಿಯಲ್ಲೇ ಇರುತ್ತೆ, ಇದು ಹಾರ್ತಾನೆ ಇರುತ್ತೆ.
0: ಹೌದು,
2: ಈಗ ಪಕ್ಷಿಗಳು ಹಾರ್ತಾವಲ್ಲ ಗಾಳಿಯಲ್ಲಿ, ಇದು ಅದೇ ತರ ಹಾರ್ತಾನೆ, ಅಲ್ಲೇ ನಿದ್ದೆ ಮಾಡುತ್ತೆ ಮೇಲ್ಗಡೆ, ಯಾವುದು ಟಚ್ ಮಾಡಲ್ಲ, ಕಾಲ್ ಟಚ್ ಮಾಡಲ್ಲ.
0: ಅದೇ ಹೇಳ್ತಾ ಇದ್ದೇವಲ್ಲ, ಈಗ ತುಂಬಾ ಅಂದ್ರೆ ಅದು ಬರೇ ಗಾಳಿಯಲ್ಲೇ ಜೀವನ, ಹೆಚ್ಚು ಹೆಚ್ಚು ಜೀವನ ಮಾಡೋದೇ ಗಾಳಿಯಲ್ಲಿ, ಹಾರಾಡ್ತಾನೆ ಇರೋದು, ಇನ್ನು ಅದ್ರ ಕಾಲು ಸಣ್ಣದಾಗಿರ್ತದೆ. ವಿಶಿಷ್ಟ ಪ್ರಭೇದದ ಪಕ್ಷಿ ಇದು,
2: ಮತ್ತದು 200 ದಿನ ಭೂಮಿಯನ್ನು ಟಚ್ ಮಾಡದೇ ಹಾರ್ತಾ ಇರ್ಬೋದು ಇರ್ತದೆ. ಅಂದ್ರೆ ಅದು ಇಳೇದೇ ಇಲ್ಲ ನೆಲೆಗೆ 200 ದಿನದವರೆಗೂ ಹಾರೋ ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ.
0: ಇಲ್ಲ,
2: ರಣಹದ್ದು ಕೆಳಗೆ ಬರುತ್ತೆ ಹೋಗುತ್ತೆ ಅದು.
0: ಇಲ್ಲ, 6 ತಿಂಗಳ ಕಾಲ ನೋಡಿ, 200 ದಿನ 6 ತಿಂಗಳ ಕಾಲ ಭೂಮಿ ಕಡೆ ಬರುದಿಲ್ಲ ಅಂತ ಅಂದ್ರೆ ನೋಡಿ,
2: ಇಲ್ಲ ಭಾರತದ ಹೊರಗೂ ಇದೆ, ಇಲ್ಲೂ ಬರ್ತವೆ ಆ ಪಕ್ಷಿಗಳು.
0: ಹೌದು,
2: ಭಾರತದಲ್ಲ ಅದು, ಅದು ಆಕ್ಚುಲಿ ಆಫ್ರಿಕಾದಲ್ಲಿ ಇದೆ ಅದು, ಆದ್ರೆ ಅದು ಈ ಇದ್ರ ಸೀಸನ್ ಎಲ್ಲ ಭಾರತಕ್ಕೂ ಬರ್ತದೆ, ಭಾರತ ಸೇರಿದಂಗೆ ರಷ್ಯಾ ಸಾರಿ ಏಷ್ಯಾ ಯುರೋಪ್ ಎಲ್ಲ ಕಡೆ ಬರ್ತದೆ.
0: ಆಸ್ಟ್ರಿಚ್ ಆಸ್ಟ್ರಿಚ್
2: ವೇಗವಾಗಿ ಓಡುತ್ತಿದೆ.
0: ಹಾರಾಡುತ್ತಲೇ ನಿದ್ದೆ ಮಾಡುವ ವಿಶಿಷ್ಟ ಪಕ್ಷಿಗಳ ಸಾಲಿನಲ್ಲಿ ಮೊದಲು ಗುರುತಿಸಿಕೊಳ್ಳುವಂತಹ ಪಕ್ಷಿ ಯಾವುದು?
1: ಹಾರಾಡುತ್ತಲೇ ನಿದ್ದೆ ಮಾಡುದ್ರೆ ಯಮೂರು
2: ಇಲ್ಲ ಇಲ್ಲ
0: ಇಲ್ಲ
2: ಅಲ್ಲೇನೂ ಅಲ್ಲ, ಅವ್ರು ಬೇರೆ ಬೇರೆ
1: ಪಕ್ಷಿ.
0: ಶಿವಲಿಂಗಯ್ಯ ಅವರೇ, ನಾವು ಇನ್ನೂ ಬೇರೆ ನಮ್ಮ ಕೇಳುಗರ ಒಂದು ಕರೆಯನ್ನ ಸ್ವೀಕರಿಸ್ತೇವೆ ಅಂತ ಹೇಳ್ತೇವೆ, ನೋಡೋಣ. ನಮ್ಮ
2: ಅಲ್ಲ, ಆಫ್ರಿಕಾದಲ್ಲಿ ಬೇರೆ ಕಡೆ ಬೇರೆ ಬೇರೆ ದೇಶದಲ್ಲಿ ಕಾಣ್ತಾ ಇದೆ ಅದು, ಆಫ್ರಿಕಾ ಖಂಡದ್ದು.
1: ಆಫ್ರಿಕಾ ಖಂಡದ ಮೂಲಕ ಆಫ್ರಿಕಾ ಖಂಡದ್ರ
2: ಹಾ, ಅದ್ರ ಹೆಸರು ಇಂಗ್ಲಿಷ್ ಹೆಸರೇ ಇದೆ.
1: ಏನ್ರಿ?
2: ಅದ್ರ ಹೆಸರು ಇಂಗ್ಲಿಷ್ ಹೆಸರೇ ಇದೆ.
1: ಕಾಂಗ್ರೂರಿ
2: ಅಲ್ಲ, ಕಾಂಗ್ರು ಪಕ್ಷಿ ಅಲ್ಲ, ಕಾಂಗ್ರು ಪ್ರಾಣಿ.
0: ಶಿವಲಿಂಗಯ್ಯ ಅವರೇ,
2: ಪಕ್ಷಿ ಹಾರ್ತಾ ಇರುತ್ತೆ ಮೇಲ್ಗಡೆ,
0: ನೋಡೋಣ. ನಮ್ಮ ಬೇರೆ ಕೇಳುವರು ಉತ್ತರ ಹೇಳಬಹುದು. ಕರೆ ಮಾಡಿ,
2: ಟ್ರೈ ಮಾಡಿದ್ರಿ, ಸ್ವಲ್ಪ ಟಫ್ ಇದೆ ಅದು ನಿಮಗೆ, ನಾನು ನಮಗೂ ಗೊತ್ತು, ಪ್ರಶ್ನೆ ಸ್ವಲ್ಪ ಕಠಿಣ ಇದೆ.
0: ಸರಿ ಶಿವಲಿಂಗಯ್ಯ ಅವರೇ, ನೋಡೋಣ ನಮ್ಮ ಬೇರೆ ಕೇಳುಗರು ಉತ್ತರ ಹೇಳ್ಬೋದು ಅಂತ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
2: ಸರ್,
0: ನಮ್ಮ ಬೇರೆ ಕರೆ ಕೇಳುಗರು ಮಾಡ್ತಾ ಇದ್ದಾರೆ, ನೋಡೋಣ ಅವರು ಈ ಉತ್ತರವನ್ನ ಹೇಳ್ತಾರೋ ಏನಂತ. ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ.
3: ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಸುಭಾನ್ ಕೋರಿ ಅವರೇ, ನಾವು ಕೇಳಿರುವಂತ ಪ್ರಶ್ನೆ ಗೊತ್ತಿದೆಯಾ ನಿಮ್ಗೆ? ಈಗ ಪ್ರಶ್ನೆ ಯಾವ ಉತ್ತರ ಅಂತ?
3: ಅದೇ ಮೇಡಮ್, ಪಕ್ಷಿ ಅಂತ ಹೇಳಿದ್ರು.
0: ಹೌದು, ಹಾರಾಡುತ್ತಲೇ ನಿದ್ದೆ ಮಾಡುವ ವಿಶಿಷ್ಟ ಪಕ್ಷಿಗಳ ಸಾಲಿನಲ್ಲಿ ಮೊದಲು ಗುರುತಿಸಿಕೊಳ್ಳುವಂತಹ ಪಕ್ಷಿ ಯಾವುದು?
3: ಫ್ರಿಗೇಟ್ ಬರ್ಡ್ ಮೇಡಮ್.
2: ಇಲ್ಲ
0: ಇಲ್ಲ,
2: ಒಂದು ಒಂದು ಹಿಂಟ್ ಕೊಡೋಣ ಅವರಿಗೆ. ಅದರ ಹೆಸರಿನಲ್ಲಿ ಒಂದು ಕಾರ್, ಕಾಮನ್ ಆಗಿ ನಮ್ಗೆ ಇಂಡಿಯಾದಲ್ಲಿ ಕಾಣೋ ಕಾರ್, ಭಾರತದಲ್ಲಿ ಕಾಣೋ ಕಾರಿನ ಹೆಸರು ಇದೆ ಅದರಲ್ಲಿ.
3: ಸ್ವಿಫ್ಟ್.
2: ಸ್ವಿಫ್ಟ್ ಕರೆಕ್ಟ್. ಅಲ್ಲಿ ಬಂದ್ರೆ ಅರ್ಧ ಹೆಸರು ಹೇಳಿ, ಇನ್ನ ಅರ್ಧ ಹೇಳ್ಬಿಡಿ. ಹೌದು,

0: ಇದ್ರ ಹೆಸರು ಅಲ್ಪೈನ್ ಸ್ವಿಫ್ಟ್ ಅಂತ. ಸ್ವಿಫ್ಟ್ ಅಂದ್ರೆ ಅದಕ್ಕೆ ಯಾಕೆ ಹೆಸರು ಬಂದಿದೆ ಅಂದ್ರೆ ವೇಗ, ಸ್ವಿಫ್ಟ್ ಅಂದ್ರೆ ವೇಗ ಅನ್ನೋ ಶಬ್ದ ಇದೆಯಲ್ಲ. ಹಲೋ ಕೇಳಿಸ್ತಾ ಇದೆಯಾ
1: ಸುಭಾನ್ ಕುರಿ ಅವರೇ? ಕೇಳ್ತಾ ಇದೆಯಾ? ಆಲ್ಪೈನ್ ಸ್ವಿಫ್ಟ್ ಅಂತ ಈ ಪಕ್ಷಿಯ ಹೆಸರು.
0: ಅಲ್ಪೈನ್ ಸ್ವಿಫ್ಟ್ ಕೇಳಿದ್ರ ಮೊದಲು ಹೆಸರನ್ನ?
2: ಹಲೋ,
1: ಹೌದಾ? ವಿವಿಧ ಭಾರತಿಯಲ್ಲಿ ಕೇಳಿದ್ರಂತೆ ಅವರು.
0: ಓಹೋ, ಹೌದಾ, ಸ್ವಿಫ್ಟ್ ಅಂತ ಹೇಳಿದ್ರು.
1: ಏನ್ ಏನ್ ಗೊತ್ತಿದೆ ಸರ್ ಇದ್ರ ಬಗ್ಗೆ ನಿಮ್ಗೆ?
2: ಮೇಡಮ್, ಟೆಲಿವಿಷನ್ ಒಂದು ಪ್ರಶ್ನೆ ಬಂತ ಅಷ್ಟೇ, ನನಗೆ ಮತ್ತಿದ್ದೇನು ಗೊತ್ತಿಲ್ಲ ಮೇಡಮ್.
1: ಹೌದಾ, ಸರಿ ಸರಿ. ಯಾಕಂದ್ರೆ ಇದು ಭಾರತದಲ್ಲಿ ಅಥವಾ ಅಂದ್ರೆ ನಮ್ಮಲ್ಲಿ ಕಡಿಮೆ ಕಾಣೋದು, ಆದ್ರೂ ಹಾರುವಾಗ ಸರಾಸರಿ 60-100 ಕಿಲೋಮೀಟರ್ ವೇಗವನ್ನ ತಲುಪುವಂತ ಪಕ್ಷಿಗಳಿವು.
2: ಹೌದು,
1: ಬರೀ ಕೀಟಗಳನ್ನ ಮತ್ತೆ ಗಾಳಿಯಲ್ಲಿ ಸಿಗುವಂತಹ ಸಣ್ಣ ಸಣ್ಣ ಕೀಟಗಳನ್ನೇ ತಿಂದು ಹಾರಾಡ್ತಾ ಇರ್ತವೆ, ಮತ್ತೆ ಹಾರಾಡ್ತಾನೆ ನಿದ್ದೆ
0: ಮಾಡ್ತವೆ. ಅದು ತುಂಬಾ ಕಡಿಮೆ,
1: 100 grams
0: ಅಂದ್ರೆ ಅದಕ್ಕೆ ತುಂಬಾ ಸ್ಥೂಲ ಕಾಯ ಇದ್ರೆ ಅದು ಹಾರದ ಕಷ್ಟ. ದೇವರು ಹಂಗೆ ಸೃಷ್ಟಿ ಮಾಡಿದ ನೋಡಿ, ಅದು ಅಷ್ಟು ಮೇಲೆ ಹಾರತ್ತೆ, ಮತ್ತೆ 3,000 feet ಮೇಲ್ವರೆಗೆ ಹಾರತದೆ ಅದು. ಆದ್ರೆ ಅದು ದೇಹದ ತೂಕ 100 grams ಅಷ್ಟೇ. ಹೌದು, ನೀವು ಚಿಕನ್ ಜೊತೆ ಕಂಪೇರ್ ಮಾಡಿ ನೋಡಿ, 100 grams ಚಿಕನ್ ಅಂದ್ರೆ ಎಷ್ಟು ಬರುತ್ತೆ? ಇಷ್ಟೇ, ಅದು ಅಷ್ಟಿದೆ. ಅದು ಹಕ್ಕಿ, ಅದು ರೆಕ್ಕೆ ಪುಕ್ಕ ಎಲ್ಲ ಸೇರಿ.
1: ಅದೇ ಅಂದ್ರೆ ಯುರೋಪ್ ಮತ್ತು ಮಧ್ಯ ಏಷ್ಯಾದ ಪರ್ವತ ಪ್ರದೇಶಗಳಲ್ಲಿ ಒಂದು ಸಿಗುವಂತಹ
0: ಪಕ್ಷಿ. ಆಫ್ರಿಕಾದಲ್ಲೂ ಕಾಣುತ್ತೆ, ಏಷ್ಯಾಕ್ ಬರುತ್ತೆ ಅದು.
1: ಸರಿ, ಸುಭಾನ್ ಕೋರಿ ಅವರೇ.
0: ಹಲೋ
1: ಹಲೋ, ಸರಿ, ಕರೆ ಕಟ್ಟೆ ಆಗಿದೆ. ನಾವು
0: ಕಟ್ಟಾಗಿದೆ ಕರೆ.
1: ಹೌದು, ಒಂದು ಗೀತೆಯನ್ನ ಪ್ರಸಾರ ಮಾಡೋಣ.

0: हेलो
1: हेलो।
0: हेलो, नमस्ते। तमेसरु?
1: नमस्ते मैडम, उमा ಕೃಷ್ಣಗೌಡ ಕಾರವಾರದಿಂದ ಮಾತಾಡ್ತಿದ್ದೀನಿ।
0: ಕಾರವಾರದಿಂದ ಉಮಾ ಕೃಷ್ಣ?
1: ಹೌದ್ರಿ।
0: ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ ಉಮಾ ಅವರೇ?
1: ಹೌದ್ರಿ ಮೇಡಮ್।
0: ಸರಿ, ನಿಮ್ಗೆ ಕೇಳ್ತಾ ಇರೋ?
1: ಹೌದ್ರಿ ಮೇಡಮ್।
0: ಹಾ ಸರಿ, ಆಯ್ತು। ನಿಮ್ಗೆ ಈಗ ಒಂದು ಪ್ರಶ್ನೆಯನ್ನ ಕೇಳ್ತೀನಿ। ಸಾರಿ ಜಹಾ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಈ ಗೀತೆಯನ್ನ ಬರೆದವರು ಯಾರು?
1: ಸರಿ ಕೇಳ್ತಾ ಇಲ್ಲ ಮೇಡಮ್।
0: ಸಾರಿ ಜಹಾ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಈ ಗೀತೆಯನ್ನ ಬರೆದವರು ಯಾರು? ಗೊತ್ತಿಲ್ವಾ?
2: ಕೇಳಿದ್ರ ಅದನ್ನ? ಕೇಳಿದ್ರ ಸಾರೇ ಜಹಾ ಸೆ ಅಚ್ಚಾ? ಶಾಲೆಯಲ್ಲೆಲ್ಲ ಹೇಳ್ಕೊಡ್ತಾ ಇದ್ರಲ್ಲ?
0: ಸರಿ, ಹಾಗಾದ್ರೆ ಉಮಾ ಅವರೇ ನಮ್ಮ ಪ್ರಶ್ನೆಯನ್ನ ಮುಂದಿನ ಕೇಳುಗರಿಗೆ ಕೇಳ್ತೇವೆ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ಸರ್, ನಾವು ಈ ಪ್ರಶ್ನೆಯನ್ನ ನಮ್ಮ ಮುಂದಿನ ಕೇಳುಗರಿಗೆ ಕೇಳೋಣ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ. ಶಿವಲಿಂಗಯ್ಯ ಅವರು ಮತ್ತೆ ಕರೆ ಸಿಕ್ಕಿದೆ ನಿಮ್ಗೆ ಅಲ್ವಾ?
2: ಹೌದು.
0: ಯಾವ ಪ್ರಶ್ನೆ ಕೇಳಿದಂತ ಗೊತ್ತಾಯ್ತಾ ಶಿವಲಿಂಗಯ್ಯ ಅವರೇ? ಹೌದು ಹೌದು,
3: ಸರ್, ಮೊಹಮ್ಮದ್ ಇಕ್ಬಾಲ್.
0: ಹೌದು, ಮೊಹಮ್ಮದ್ ಇಕ್ಬಾಲ್
2: ಅವರು. ಎಷ್ಟೇ ಇಸ್ವಿಯಲ್ಲಿ ಬರ್ದಿದ್ರು ಅಂತ ಗೊತ್ತಾ?
3: ಏನ್ರಿ ಸರ್?
2: ಎಷ್ಟನೇ ಇಸ್ವಿಯಲ್ಲಿ ಬರ್ದಿದ್ರು ಅಂತ ಗೊತ್ತಾ?
3: ಈ ಗೀತೆ ಏನ್ರಿ?
0: ಹೌದು,
2: ನಲ್ವತ್ತಲ್ಲ, ನೀವು ಸ್ವಲ್ಪ ಆಚೆ ಈಚೆ ನೋಡಿದ್ರಿ, ಮೊಬೈಲ್ ನೋಡಿ ಹೇಳ್ತಾ
3: ಇದ್ದಾರೆ. ಹತ್ತೊಂಬತ್ತು ಅರವತ್ತರಿ?
2: ಇಲ್ಲ ಇಲ್ಲ, 1960 ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಇಲ್ಲ ಇಂಡಿಯಾದಲ್ಲಿ. ದೇಶ ವಿಭಜನೆ ಆಗೋ ಮೊದಲು ಅವರು ಭಾರತದಲ್ಲಿ ಇದ್ರಲ್ಲ, ಅಂದ್ರೆ ಅಖಂಡ ಭಾರತ ಇತ್ತಲ್ಲ, ಇಂಡಿಯಾ ಮತ್ತೆ ಪಾಕಿಸ್ತಾನ ಜಾಯಿಂಟ್ ಆಗಿದ್ದು ವಿಭಜನೆ ಆಗೋ ಮೊದಲು, ಅವಾಗ ಈ ಗೀತೆಯನ್ನು ಬರ್ತಿದ್ರು ಅವರು. ಬಹಳ ಹೆಚ್ಚಾಯ್ತು, ತುಂಬಾ ಮುಂದೆ ತಗೊಂಡ್ಬಂದ್ಬಿಟ್ರಿ ನೀವು. 1904 ಬರ್ತಿದ್ದು, ಯಾಕಂದ್ರೆ ನೀವು ಪ್ರಶ್ನೆಗೆ ಉತ್ತರ ಹೇಳಿದ್ರಲ್ಲ, ಹಾಗೆ ಹೇಳ್ಬಿಡ್ತೀನಿ ನಿಮ್ಗೆ. ಇದನ್ನ ಇತಿಹಾಸ ಅಂತ ಒಂದು ಪತ್ರಿಕೆಯಲ್ಲಿ ಅದನ್ನ ಮೊದಲು ಪ್ರಕಟ ಮಾಡಿದ್ರು ಅವರು. ಹಾ, ಆಮೇಲೆ ಅದನ್ನ ತುಂಬಾ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ಸಾರೇ ಜಹಾಸೆ ಅಚ್ಚಾ ಅಂದ್ರೆ ಭಾರತವನ್ನ ಹೊಗಳೋದು ಹೇಗೆ, ಹಿಂದೂಸಿತ ಹಮಾರ ಅಂತ ಹೇಳಿದ್ರು ಅವರು ನಮ್ಮ ಭಾರತದ ಬಗ್ಗೆ. ಆ ಗೀತೆಯನ್ನ ಅವರು ಇದು ಮಾಡಿದ್ರು. ನೀವು ಉತ್ತರ ಸರಿ ಹೇಳಿದ್ರ, ನಾವು ಎಡಿಷನ್ ನಾವು ಹಿಂಗೆ ಪೂರಕ ಪ್ರಶ್ನೆ ಕೇಳಿದ್ದದ ಅಷ್ಟೇ.
3: ಹಿಂದಿನ ಪ್ರಶ್ನೆಗೆ
2: ಹೇಳಿದಲ್ಲ ಅಲ್ಫಾನ್ಸ್ ಸ್ವಿಫ್ಟ್ ಅಂತ.
3: ಅಲ್ಫಾನ್ಸ್ ಸ್ವಿಫ್ಟ್ ಯಾಕಾದ್ರೆ ಮೇಡಮ್, ಈಗ ಒಂದು ಕಾರಿನ ಹೆಸರು, ಒಂದು ಕಾರಿನ ಕಂಪನಿ ಅವರು ಒಂದು.
0: ಹೌದು, ಕಾರಿನ ಹೆಸರು ಅಂತಾನೆ ನಮ್ಮ ಮುಂದಿನ ಕೇಳುಗರಿಗೆ ಹೇಳಿ.
2: ನಾವು ಹೇಳಿದ್ವಿ,
3: ಹೇಳಿದ್ರಲ್ವಾ?
2: ಕರೆಕ್ಟ್.
0: ಹೌದು, ಸರಿ, ಕರೆ
3: ಮಾಡಿದ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ರು ಸರ್.
0: ಧನ್ಯವಾದ ಶಿವಲಿಂಗಯ್ಯ ಅವರೇ.
3: ಬೇಡಿಕೆ ಇತ್ತಲ್ರಿ, ವಾರದಲ್ಲಿ 2 ಸಲ ಮಾಡೋ ಬಹಳ ಒಳ್ಳೇದ್ರಿ ಕಾರ್ಯಕ್ರಮ.
0: ಹೌದಾ, ಸರಿ, ನೋಡೋಣ. ನಮ್ಮ
3: ಅಂದ್ರೆ ಈಗ ಸದಾ ಈ ತಿಂಗಳು ಎಲ್ಲ ಕಾರ್ಯಕ್ರಮ ಬಹಳ ಆಗ್ತಾ ಇದಾರೆ, ಮತ್ತು ವಾರದಲ್ಲಿ 2 ಸಲ ಮಾಡೋ ಬಹಳ ಒಳ್ಳೇದಾಗ್ತದೆ ನೋಡ್ರಿ.
0: ಸರಿ ಸರಿ ಶಿವಲಿಂಗಯ್ಯ ಅವರೇ, ನಮ್ಮ ನಿಲಯದ ಎಲ್ಲಾ ಕಾರ್ಯಕ್ರಮವನ್ನ ಕೇಳಿ, ಹಾಗೆ ಲೈವ್ ಇದು ನೇರ ಫೋನ್ ಇನ್ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ. ಧನ್ಯವಾದ. ಗೀತೆಯನ್ನ ಪ್ರಸಾರ ಮಾಡೋಣ ಸರ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸರ್ ಕರೆ ಬರ್ತಾ ಇದೆ, ನಾವು ಕರೆಯನ್ನ ಸ್ವೀಕರಿಸಿ
4: ಅವರಿಗೆ.
3: ಹಲೋ,
5: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
3: ನಮಸ್ತೆ, ತಮ್ಮ ಹೆಸರು ಹೇಳಿ.
5: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜೈನ್.
3: ಸುಬ್ರಹ್ಮಣ್ಯ ಅವರು, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಸುಬ್ರಹ್ಮಣ್ಯ ಅವರೇ?
5: ಹೌದು ಮೇಡಮ್, ಯಾಕಲ್ ಕೇಳ್ತಾ ಇದ್ದೀನಿ ಮೇಡಮ್.
3: ಸರಿ, ನಿಮ್ಗೆ ಈಗ ನಾವು ಕೇಳ್ತಾ ಇರೋ ಪ್ರಶ್ನೆ
5: ಹೇಳಿ ಮೇಡಮ್.
3: ಭಾರತದಲ್ಲಿ ಸ್ವರ್ಣ ಜಯಂತಿ ದ್ವಾರ ಅಥವಾ ಸ್ವರ್ಣ ಜಯಂತಿ ಗೇಟ್ ಎಲ್ಲಿದೆ? ಭಾರತದಲ್ಲಿ ಸ್ವರ್ಣ ಜಯಂತಿ ದ್ವಾರ ಅಥವಾ ಗೇಟ್ ದ್ವಾರ, ಸ್ವರ್ಣ ಜಯಂತಿ ದ್ವಾರ ಎಲ್ಲಿದೆ? ಹೌದಾ,
4: ಈಗ
5: ಇದು ಅಮೃತಸರ ಇದು ಮೇಡಮ್, 18 ವಾರ ಗಡಿಯಲ್ಲಿ ಮೇಡಮ್.
3: ಹೌದು, ಸರಿಯಾಗಿ
4: ಹೇಳಿದ್ರಿ.
3: ಹೌದು,
4: ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ
5: ನಾವು ಮಾತಾಡ ವಾಯ್ಸ್ ನಮ್ಗೆ ರಿಪೀಟ್ ಆಗ್ತಾ ಇತ್ತು.
4: ಇಲ್ಲ ಸರ್, ನಮ್ಗೆ ಸರಿಯಾಗಿ ಕೇಳ್ತಾ ಇದೆ, ಮಾತಾಡ ನಮ್ಗೆ ಕ್ಲಿಯರ್ ಕೇಳಿಸ್ತಾ ಇದೆ.
3: ಹೌದು,
5: ಅಲ್ಲ ನಮ್ಗೆ ಉತ್ತರ ಸರಿ ಇದೆ ಸರ್.
3: ಹಾ, ಉತ್ತರ ಸರಿ ಇದೆ.
4: ಉತ್ತರ ಸರಿ ಇದೆ.
5: ಇದು ಪಂಜಾಬ್ ಅಲ್ಲ ಅಲ್ವಾ ಸರ್ ಇರೋದು?
4: ಹೌದು
3: ಹೌದು,
4: ಪಂಜಾಬ್
3: ಅಮೃತಸರ ಬಳಿ ಪಂಜಾಬ್.
4: ಭಾರತದ ಕೊನೆಯ ಗಡಿ ಅದು, ಅದಾದ್ಮೇಲೆ ವಾಘಾ ಬರುತ್ತೆ ಅಲ್ಲಿ ಪಾಕಿಸ್ತಾನ.
3: ಅಂದ್ರೆ ಇದು ನಮ್ಮ ಭಾರತದ ಕಡೆ ಇರುವ ಗಡಿಯನ್ನ ಸ್ವರ್ಣ ಜಯಂತಿ ದ್ವಾರ ಅಂತ ಹೇಳ್ತಾರೆ, ಕರೀತಾರೆ.
4: ನೋಡಿದ್ರ ಸರ್, ಅದು ಬಿಟಿಂಗ್ ರಿಟ್ರೀಟ್ ಅಂತ ಮಾಡ್ತಾರಲ್ಲ ಆಗಸ್ಟ್ 15ಕ್ಕೆ ಬಂತಿಗೆ, ನಾಳೆ ನಾಡ್ದು ಜನವರಿ 20ಕ್ಕೆ ಆಗಸ್ಟ್ 15ಕ್ಕೆ ಬಿಟಿಂಗ್ ರಿಟ್ರೀಟ್ ಅಂತ ಮಾಡ್ತಾರೆ, ನೋಡಿದಿರಾ?
3: ಹಲೋ,
5: ಇದು ಬುಕ್ ಅಲ್ಲಿ ಓದಿರಂತ
3: ಓದಿರುವಂತಹ
5: ಮಾಹಿತಿ
4: ನೋಡಿಲ್ವ ನೀವು? ಅದು
5: ಇಲ್ಲ, ಚಿತ್ರ ನೋಡಿದ್ದೀನಿ, ಆದ್ರೆ ಇದೆಲ್ಲ ಗೊತ್ತಿಲ್ಲ.
3: ಸುಬ್ರಹ್ಮಣ್ಯ ಅವರೇ, ಅಲ್ಲಿ ನೋಡಿದ್ವಿ ನಾವು, ಖುದ್ದಾಗಿ ಹೋಗಿ

0: ಹಿಡಿದಿದ್ರು ಆಗಸ್ಟ್ 15 ಜನವರಿ 26 ಎಲ್ಲ ಈ ತರ ಇದ್ ಮಾಡ್ತಾರೆ ಏನ್ ಹೇಳಿ ಆ ಬೀಟಿಂಗ್ ರಿಟ್ರೀಟ್ ನಾವು ನೋಡ್ಲಿಕ್ಕೆ ಸಿಗುತ್ತೆ ಟಿವಿಯಲ್ಲಿ. ಹೌದು, ಮತ್ತೆ ಪ್ರತಿದಿನ ಸರ್ ದೀಪಕ್ ಸರ್ ಅದು ಪ್ರತಿದಿನ ಕೂಡ ಅಲ್ಲಿ ನಡೆಸ್ತಾರೆ.
1: ಹೌದು, ಸಂಜೆ ಅಲ್ಲಿ ಆಗಸ್ಟ್ 15 ಮತ್ತು ಜನವರಿ 26 ವಿಶೇಷವಾಗಿ ಮಾಡ್ತಾರೆ.
0: ಹೌದು,
1: ಬಟ್ ಪ್ರತಿದಿನ ಅದು ಇರುತ್ತೆ. ಯಾಕಂತ ಹೇಳಿದ್ರೆ ಅದು 1947 ಸ್ಟಾರ್ಟ್ ಆಗಿತ್ತಂತೆ. ಅದು ಮಧ್ಯದಲ್ಲಿ ಯಾವಾಗಲೂ ಒಂದು ಸೆಟ್ ಆಗಿ ಆದಾಗ ಅದನ್ನು ಮತ್ತೊಂದು 5-6 ವರ್ಷ ಸ್ಟಾಪ್ ಮಾಡಿದ್ರು, ಮತ್ತೆ ಇದು ಮಾಡಿದ್ರು. ಅದು ಈಗ ಏನಾಗಿದೆ ಅಂದ್ರೆ ಆ ಕಡೆ ಮತ್ತೆ ಈ ಕಡೆ ಜನ ನೋಡಿ
0: ಸಾವಿರ
1: ನೋಡ್ತೀವಲ್ಲ, ಅದು ನೋಡಿದ್ರೆ ಕೆಲವರಿಗೆ ಅದು ಬೇರೆ ಬೇರೆ ರೀತಿ ಕಾಣಬಹುದು, ಕೆಲವರು ಕಾಮಿಡಿ ಆಗಿ ಕಾಣಬಹುದು, ಕಾಲೆಲ್ಲ ಇದು ಮಾಡ್ತದೆ. ಅದು ನಮ್ಮ ಒಂದು ದೇಶದ ಒಂದು ಇದನ್ನು ತೋರಿಸೋದು, ಅವ್ರದ್ದು ತೋರಿಸ್ತಾರೆ, ಮೀಸೆಲ್ಲ ತಿರುಗಿಸ್ತಾರೆ, ಮತ್ತೆ ಅದಕ್ಕೆ ಮಾರ್ಚ್ ಮಾಡ್ತಾರೆ, ಅವರಿಗೆ ಸನ್ನೆ ಕೊಡ್ತಾರೆ, ಕೈಯಿಂದ ಶಕ್ತಿ ತೋರಿಸ್ತಾರೆ. ಅದಂದ್ರೆ ನಮ್ಮ ನಾವು ಸ್ಟ್ರಾಂಗ್ ಇದೇವೆ ಅಂತ ಎರಡು ಕಡೆ ಫ್ರೆಂಡ್ಲಿ ಆಗಿ, ಅಂದ್ರೆ ಯುದ್ಧ ಗಿದ್ದ ಎಲ್ಲ ಇಲ್ಲದೆ ಇರೋ ಟೈಮ್ ಯುದ್ಧ ಟೈಮಿಗೆ ಬಂದ್ ಮಾಡಿದ್ರು.
0: ಮತ್ತೆ ಕೊನೆಯಲ್ಲಿ ಒಂದು ಸಿಹಿಯನ್ನ ಹಂಚಿಕೊಂಡು ತಿನ್ನುವುದು ಹೌದು ಮುಗಿಯುತ್ತೆ ಅಂತ ನೋಡಿ ಎಷ್ಟು. ಆ ಒಂದು ನಾವೀಗ ಟಿವಿಯಲ್ಲಿ ನೋಡ್ತೇವಲ್ಲ, ಒಂಥರ ಮೈ ರೋಮಾಂಚನ ಆಗ್ತದೆ ಆ ಒಂದು ಸನ್ನಿವೇಶವನ್ನ ನೋಡಿ. ಈ ಸಲ ನೋಡಿ ನೀವು ಸುಬ್ರಹ್ಮಣ್ಯ ಅವರೇ,
1: 17 ಯಾವುದು 2 ದಿನದ ನಂತರ ಅದನ್ನ ಮಾಡ್ತಾರೆ, ನೋಡ್ತಾ ಇರಿ.
2: ಮಾಹಿತಿಗಾಗಿ ತುಂಬಾ ಧನ್ಯವಾದ ಸರ್, ಚೆನ್ನಾಗಿ ಹೇಳಿದ್ರೆ.
0: ಧನ್ಯವಾದ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
2: ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದ.

0: हेलो हेलो
1: नमस्ते रे
0: नमस्ते तम हेसरु
1: ಶಿವಲಿಂಗಯ್ಯ
2: ಹಿರೇಮಠ ಸರ್ ತಾವು ಒಂದ್ಸಲ ಆನ್ಸರ್ ಹೇಳಿದ್ರಲ್ಲ ಬೇರೆಯವರಿಗೆ ಚಾನ್ಸ್ ಕೊಡ್ಬೇಕು ಸರ್ ಯಾಕಂದ್ರೆ
1: ಹಾಂ
2: ಕರೆ ಮಾಡಿದ ಏನಾಗುತ್ತೆ ತುಂಬ ಜನ ಕರೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನೀವು ಅಂದ್ರೆ ನಿಮ್ದು ಮೊದಲನೇ ಸಲ ತಪ್ಪಿತ್ತಲ್ಲ ಅದಕ್ಕೋಸ್ಕರ ನಾವು ಎರಡನೇ ಸಲ ನೀವು ಇದು ಮಾಡ್ದೆ ಮಾಡಿದ್ವಿ ಆದರೆ ರಿಪೀಟ್ ಕಾಲ್ ಯಾರು ನೀವು ಅಂತಲ್ಲ ಯಾರು ಕರೆ ತಪ್ಪು ತಿಳ್ಕೊಬಾರ್ದು ರಿಪೀಟ್ ಕಾಲ್ ಮಾಡಿದ್ರೆ ಇನ್ನೊಬ್ರಿಗೆ ಪಾಪ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಓಕೆ ಸರ್ ಮತ್ತೆ ನೆಕ್ಸ್ಟ್ ವೀಕ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು
0: ಶಿವಲಿಂಗಯ್ಯ ಅವರೇ
2: ಅವರು ನೆಕ್ಸ್ಟ್ ವೀಕ್ ಮಾಡ್ತಾರೆ ಅಂತ ಹೇಳಿ
0: ನೀವು ಮುಂದಿನ ವಾರ ಕರೆಯನ್ನ ಮಾಡಿ ನಮ್ಮ

0: ಮುಂದಿನ ಕೇಳುಗರು ಅಥವಾ ಇನ್ನುಳಿದ ಕೇಳುಗರು ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತ
1: ಹೇಳ್ತೇನೆ.
2: ಧನ್ಯವಾದ ಸರ್. ಈ ಅಂದ್ರೆ ಏನಾಗುತ್ತೆ ಅವರಿಗೆ ಒಂದ್ಸಲ ಉತ್ಸಾಹ, ಅವರಿಗೆ ಒಂದು ತಪ್ಪಿದ ಮೇಲೆ ಇನ್ನೊಂದು ಹೇಳಬೇಕು ಅಂತ ಅವರು ಆದ್ರೆ ಸೆಕೆಂಡ್ ಆನ್ಸರ್ ಅಂತ ಹೇಳಿದ್ರು.
0: ಹೌದು,
2: ಅವ್ರಿಗೆ ಸ್ವಿಫ್ಟ್ ಅಂತ ಗೊತ್ತಿತ್ತು ಅವ್ರು ಹೇಳಿದ್ರು.
0: ಹೌದು ಹೌದು, ಹೇಳಬೇಕಿತ್ತು.
2: ಆ ಹಿಂಟ್ ನಾವು ಅವ್ರಿಗೆ ಕೊಟ್ಟಿಲ್ಲ, ಹಾಗಾಗಿ ಅವರಿಗೆ ಅದು ಪಟ್ನೆ ಅವರಿಗೆ ಗೊತ್ತಾಗಲಿಲ್ಲ. ಅದು ಸರಿ, ಯಾರು ತಪ್ಪು ತಿಳ್ಕೊಬಾರ್ದು, ಯಾರು ಬೇಸರನು ಮಾಡ್ಕೋಬಾರ್ದು. ಇದು ನಾವು ಫ್ರೆಂಡ್ಲಿ ಆಗಿ ಮಾಡೋ ಇದು. ಇದು
0: ಹೌದು, ಯಾಕಂದ್ರೆ ನಮ್ಮ ಎಲ್ಲಾ ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಂತ.
2: ಹೌದು, ಈ ಮುಂದಿನ ಪ್ರಶ್ನೆಯನ್ನು ಕೇಳೋಣ, ಉತ್ತರ ಯಾರು ಹೇಳ್ತಾರೋ ನೋಡೋಣ.
0: ಸರಿ, ವಿಶ್ವ ಪ್ರಸಿದ್ಧ ಏಕಶೃಂಗ ಖಡ್ಗ ಮೃಗಗಳು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನೆಲೆಸಿವೆ? ನಮ್ಮ ಯಾವ ಕೇಳುಗರು ಯಾರು ಈ ಉತ್ತರವನ್ನು ಹೇಳ್ತಾರಂತ ನೋಡೋಣ. ಅಲ್ಲ ಸರ್, ವಿಶ್ವ ಪ್ರಸಿದ್ಧ ಏಕಶೃಂಗ ಖಡ್ಗ ಮೃಗ ಅಥವಾ ಘೇಂಡಾ ಮೃಗಗಳು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನೆಲೆಸಿವೆ?
2: ಅದು ಘೇಂಡಾ ಮೃಗಗಳು ಭಾರತದಲ್ಲಿ ಕಾಣೋದು ಒಂದೇ ರಾಜ್ಯದಲ್ಲಿ. ಅದು
0: ಹೌದು.
2: ಆ ರಾಜ್ಯದ ಹೆಸರು ಹೇಳಬೇಕು ಈಗ.
0: ಹೌದು, ಹೇಳಬೇಕು.
2: ಬೇರೆ ಕಡೆಯಲ್ಲೂ ಘೇಂಡಾ ಮೃಗಗಳು ಅಷ್ಟಾಗಿ ಕಾಣ್ತಾ ಇಲ್ಲ.
0: ಅವರು ನಮ್ಮ ಕೇಳುಗರು ಈ ಒಂದು ಉತ್ತರವನ್ನ ಕಂಡುಹಿಡಿಯೋದ್ರ
2: ಒಂದು ಹಾಡನ್ನು ಪ್ಲೇ ಮಾಡೋಣ.
0: ಹೌದು.

0: హలో
1: హలో నమస్కారం మేడం.
0: నమస్తే, తమ హెసరు?
1: కిషన్.
2: తమ హెసరు హేళి?
1: కిషన్. కిషన్
0: కిషన్
2: కిషన్ ఎల్లింద?
1: ಇಲ್ಲಿಂದ ಕಾರವಾರದಿಂದ.
0: ಕಾರವಾರದಿಂದ ಕರೆ ಮಾಡ್ತಾ ಇದ್ದೀರಿ. ಪ್ರಶ್ನೆಯನ್ನ ಕೇಳಿದ್ರಾ ಕಿಶನ್ ಅವರೇ?
1: ಪ್ರಶ್ನೆ ಕೇಳಿದ್ದೀನಿ ಮೇಡಮ್.
0: ಎಲ್ಲಿ ನೆಲೆಸಿವೆ ಅಂತ ಹೇಳ್ತೀರಿ? ವಿಶ್ವ ಪ್ರಸಿದ್ಧ ಏಕಶೃಂಗ
1: ಅದು ಅಸ್ಸಾಂ ರಾಜ್ಯದಲ್ಲಿ ಇದೆ, ಕಾಜಿರಂಗ ಪಾರ್ಕ್ ನ್ಯಾಷನಲ್ ಪಾರ್ಕ್.
0: ಹೌದು, ಸರಿಯಾಗಿ ಹೇಳಿದ್ರಿ
2: ಕಿಶನ್ ಅವರೇ. ಮೊದಲೇ ಸರಿ ಕರೆ ಮಾಡ್ತಿದ್ರೆ ಮೊದಲು ಮಾಡಿದೀರಾ?
1: ಮೊದಲು ಸೆಕೆಂಡ್ ಟೈಮ್ ಮಾಡ್ತಾ ಇದ್ವಿ.
2: ಹೌದಾ, ಏನ್ ಮಾಡ್ತಾ ಇದ್ರಿ ತಾವು?
1: ನಾವು ಈಗ ಗೋವಾದಲ್ಲಿ ಕಂಪನಿಯಲ್ಲಿ ಇದ್ದೀವಿ.
2: ಹೌದಾ, ಇವ್ರ ರಜನ?
1: ಇಲ್ಲ ಇಲ್ಲ, ಹೋಗ್ಬೇಕು.
2: ಓಹೋ, ಸಾಯಂಕಾಲ ಹೋಗ್ತೀರಾ? ನೈಟ್ ಡ್ಯೂಟಿ ಇರುತ್ತೆ. ಓಕೆ, ಸರಿಯಾಗಿ ಹೇಳಿದ್ರಿ. ಗೆಂಡಾಮೃಗಗಳು ರೀನೋ ಅಂತೀವಲ್ಲ.
0: ಹೌದು, ಅಂದ್ರೆ ಆಫ್ರಿಕಾದಲ್ಲೂ ಕೂಡ ಇವೆ ಅಲ್ಲ ಸರ್?
2: ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಇದೆ.
0: ಹೌದು,
2: ಭಾರತದಲ್ಲಿ ಒಂದೇ ರಾಜ್ಯದಲ್ಲಿ ಕಾಣ್ತಾವು. ಅವ್ರು ಹೇಳಿದ್ರೆ ಕಾಜಿರಂಗ ಪಾರ್ಕ್ ಅಲ್ಲಿ ಮಾತ್ರ ಇದೆ. ಅಸ್ಸಾಂ ಅದಕ್ಕೆ ಹೊಂದ್ಕೊಂಡಿರೋ ರಾಜ್ಯಗಳಲ್ಲಿ ಅಲ್ಲಿ ಗಡಿಯಲ್ಲಿ ಇವೆ ಹೋಗ್ತಾವಲ್ಲ, ಅವೇ ಕಾಣಬಹುದು. ಆದ್ರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಹಿಂದಗಡೆ ಎಲ್ಲೂ ಇಲ್ಲ.
0: ಅದು ಮತ್ತೆ ಏಕಶೃಂಗ ಅಂದ್ರೆ
2: ಮೂಗಿನ ಮೇಲೆ ಅದ್ರದ್ದು ಒಂದು ಗಟ್ಟಿಯಾದ ಪ್ರೋಟೀನ್ ಇಂದ ಆಗಿರೋ ಒಂದು ಕೋಡ್ ಇರುತ್ತಲ್ಲ ನಮ್ಮ ಇದಕ್ಕೆ, ಅದೇ ತರದ ಒಂದು ಕೊಂಬಿರುತ್ತೆ ಅದಕ್ಕೆ. ಅದು ತುಂಬಾ ಬಲಶಾಲಿ ಪ್ರಾಣಿ ಅದು, ಮತ್ತೆ ತಾಕತ್ತು ತುಂಬಾ ಇರುತ್ತೆ ಅದಕ್ಕೆ. ಬೇರೆ ಅವೆಲ್ಲ ಫೈಟ್ ಎಲ್ಲ ಮಾಡಿದ್ ನಾವೆಲ್ಲಾದ್ರೂ ಈ ಇದ್ರ ಚಾನಲ್ ಜಿಯೋಗ್ರಫಿಕ್ ಚಾನಲ್ ಅಲ್ಲಿ ಅದೆಲ್ಲ ನೋಡ್ತೀವಿ.
0: ನ್ಯಾಷನಲ್
2: ಫೈಟ್ ಗಳು ನಡೀತಾವಲ್ಲ ಮಧ್ಯದಲ್ಲಿ, ಎಂತ ಆನೆಗಳು ಹೊಡೆದಾಡ್ದಂಗೆ ಕಾಣುತ್ತೆ, ಅಷ್ಟು ಬಲಶಾಲಿಯಾಗಿರ್ತವೆ.
0: ಬಲಶಾಲಿಯಾಗಿರ್ತವೆ ಅಂದ್ರೆ ತುಂಬಾ ತೂಕ ಇರ್ತದೆ ಅಂತ.
2: ಹೌದು ಹೌದು,
0: ಒಂದು 2000 2000
2: ಕೆಜಿ ತೂಕ ಇರುತ್ತೆ.
0: ಹೌದಲ್ಲ, ಅಂದ್ರೆ ತುಂಬಾ ದೊಡ್ಡದಾಗಿರ್ಬೇಕು ಆನೆ ಗಾತ್ರಕ್ಕೆ.
2: ಇಲ್ಲ ಇಲ್ಲ, ಆನೆ ಗಾತ್ರ ಅಲ್ಲ, ಅದ್ರ ಅದು ಫ್ಯಾಟ್ ಹೆಚ್ಚಿರುತ್ತೆ, ಅದ್ರಲ್ಲಿ ದಪ್ಪ ಇರುತ್ತೆ. ಈ ನಮ್ಮ ಎತ್ತ ಹಸುಗಳಿಗಿಂತ ಸ್ವಲ್ಪ ದೊಡ್ಡದಿರ್ಬೋದು, ಸಿಂಧಿ ಇವೆಲ್ಲ ಇರ್ತಾವಲ್ಲ, ಅದಕ್ಕಿಂತ ಹಾಗೆ ಅನ್ಸುತ್ತೆ. ನಾನು ಅದನ್ನು ಪ್ರತ್ಯಕ್ಷ ಯಾವುದು ನೋಡಿಲ್ಲ ನಾನು, ಅದ್ರಿ ಟಿವಿಯಲ್ಲಿ ಇದ್ರೆ ನೋಡಿದ್ರೆ ಮೇಲೆ ಹಾಗೆ ಅನ್ಸುತ್ತೆ. ಕಿಶನ್ ಅವ್ರು ನೋಡಿದಿರ ನೀವು ಅದನ್ನ?
1: ನೋಡಿದೀವಿ.
2: ಅನ್ಸುತ್ತೆ ಪ್ರಾಣಿ ನೋಡಿದ್ರೆ?
1: ಚಿಕ್ಕವನಿಂದ ನೋಡಿ, ನ್ಯಾಷನಲ್ ಜಿಯೋಗ್ರಫಿ ಇದೆ.
2: ಹೌದು ಹೌದು, ಅಲ್ಲ ದೇವ್ರ ಎಂತೆಂತ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದನಲ್ವಾ ನೋಡಿ. ಅದಕ್ಕೆ ಎಲ್ಲರಿಗೆ ಎರಡು ಕೊಂಬು ಕೊಟ್ರೆ ಅದಕ್ಕೆ ಒಂದೇ ಕೊಂಬು. ನಾವ್ ಹೇಳ್ತೀವಲ್ಲ ಕೊಂಬು ಬಂದಿದೆ ಅಂತ.
1: ಭಾರತದಲ್ಲಿ
2: ಅಸ್ಸಾಂದಲ್ಲಿ ಇದೆ, ಅಸ್ಸಾಂ ದಲ್ಲಿ ಇದೆ. ಅದನ್ನ ತುಂಬಾ ಈಗ ಎಂಡೇಂಜರ್ಡ್ ಅಂತಿಲ್ಲ, ಏನಂತ ಅದಕ್ಕೆ ಅಳಿವಿನ ಅಂಚಿನಲ್ಲಿರೋ ಪ್ರಾಣಿ ಅಂತೀವಲ್ಲ, ಆತರ ಅದಕ್ಕೆ ತುಂಬಾ ಅಲ್ಲಿ ಪ್ರೊಟೆಕ್ಷನ್. ಅಂದ್ರೆ ಮೊದ್ಲು ಏನ್ ಮಾಡ್ತಾರೆ, ಬ್ರಿಟಿಷರು ತುಂಬಾ ಬೇಟೆಯಾಡ್ತಾ ಇದ್ರಂತೆ ಅದನ್ನ. ಹಾಗಾದ್ರೆ ಸಂತತಿ ಕಡಿಮೆ ಆಗ್ಬಿಟ್ಟಿದೆ. ಈಗ ನಮ್ಮ ಇಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹುಲಿಗಳ ಸಂತತಿ ಕಡಿಮೆ ಆಯ್ತು, ಈಗ ಹೆಚ್ಚಾಗ್ತಾ ಇದೆ. ಮತ್ತೆ ಆತರ ಮಾಡಿದ್ರು, ಅದಕ್ಕೆ ಕಾನೂನು ಅಂತಂದು ಅದನ್ನ ಎಂಡೇಂಜರ್ಡ್ ಅನಿಮಲ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಯುನೆಸ್ಕೋ ಇದ್ರಲ್ಲೂ ಅದು ಇದೆ ಆ ಪ್ರಾಣಿ.
0: ಹಾಗಾಗಿ ಅದು ಅಂದ್ರೆ ಇದು ಬದುಕೋದೇ 35 ರಿಂದ 45
2: ಅಷ್ಟೇ.

0: ತುಂಬಾ ಬಲಶಾಲಿ ಪ್ರಾಣಿ ಅದು, ಅದನ್ನು ಕೊಂದು ಕೊಂದು ನಮ್ಮ ಜನ ಮನುಷ್ಯ ತುಂಬಾ ಕೆಟ್ಟವನು, ಏನ್ ಮಾಡೋದು. ಕಿಶನ್ ಅವರೇ ತುಂಬಾ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ನೀವು ಪ್ರಾಣಿ ಬಗ್ಗೆ ಹೇಳಿದ್ರಿಂದ ಆಲಯ ಮತ್ತೊಂದ್ಸಲ ಹಾಕ್ಬಿಡೋಣ.
1: ಹೌದು, ಧನ್ಯವಾದ ಕಿಶನ್ ಅವರೇ.

0: హలో
1: హలో
0: నమస్కారం.
1: నమస్తే, తమేష్ రెడ్డి.
0: రమేష్ కర్నారా మేడం, విజయపూర్ జిల్లా బస్వాన్ బయలు తాలూకు నుండి మాట్లాడుతున్నాను.
1: రమేష్
0: శరణారా?
1: రమేష్ శరణ.
2: రమేష్ శరణ.
0: హౌదు హౌద్ర సార్. ఆరామదీరు సార్?
2: ಚೆನ್ನಾಗಿದೀವಿ ಸರ್. ನೀವು ಹೆಂಗಿದ್ದೀರಾ?
0: ಆರಾಮದೀರು ಸರ್. ಬಹಳ ದಿನ ಆಯ್ತು ಸರ್ ನಿಮ್ ಜೊತೆ ಮಾತಾಡಲಾರ್ದ.
2: ಹೌದಾ? ತುಂಬಾ ದಿನ ಆಯ್ತು ಫೋನ್ ಮಾಡದೇನೆ, ಕಾಲ್ ಮಾಡದೇನೆ.
0: ಹೌದ್ರಿ ಸರ್, ಕರೆನೋ ಸಿಕ್ಕಿಲ್ರಿ. ಹೋದ್ವಾರ ನಂಬರ್ ತಗೊಂಡ್ ನಂಬರ್ ಸರ್.
2: ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳಿದ್ವಿ ನಾವು ಈಗಾಗಲೇ.
0: ಹೌದ್ರಿ ಸರ್, ಅದನ್ನ ಹಳಾಳೆ ಮಾಡ್ಕೊಂಡ್ರಿ ಸರ್, ಕೇಳದೆ ನನ್ ಕರೆ ಸಿಗ್ಲಿಲ್ರಿ ಸರ್.
1: ಸರಿ ಬಿಡಿ, ಬೇರೆ ಒಂದು ಪ್ರಶ್ನೆಯನ್ನ ಕೇಳೋಣ ನಿಮ್ಗೆ.
0: ಸಾಧಾರಣ ಪ್ರಶ್ನೆ ಕೇಳ್ರಿ ಮೇಡಮ್, ನಾವು ಓದಿಲ್ರಿ ರೈತರದೇ.
2: ಸಾಧಾರಣ ಪ್ರಶ್ನೆ ಎಲ್ಲ ಸಾಧಾರಣ ಪ್ರಶ್ನೆ.
1: ಇದು ತುಂಬಾ ಸಾಧಾರಣ ಪ್ರಶ್ನೆ ನಿಮ್ ಕೇಳ್ತಾ ಇರೋದು. ಪ್ರಶ್ನೆ ಹೀಗಿದೆ, ಜನಸಾಮಾನ್ಯರ ರಾಷ್ಟ್ರಪತಿ ಅಂತ ಪ್ರಸಿದ್ಧರಾಗಿದ್ದ ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾರು?
0: ಮೇಡಮ್ ಅವರು ಇನ್ನೊಂದ್ಸತಿ ಹೇಳಿದ್ರೆ ನನಗೆ ಕೇಳಿಸ್ಲಿಲ್ಲ.
1: ಜನಸಾಮಾನ್ಯರ ರಾಷ್ಟ್ರಪತಿ ಅಂತ ಪ್ರಸಿದ್ಧರಾಗಿದ್ದ ಭಾರತದ ರಾಷ್ಟ್ರಪತಿಗಳು ಯಾರು?
0: ರಾಷ್ಟ್ರಪತಿಗಳು ಎಪಿಜೆ ಅಬ್ದುಲ್ ಕಲಾಂ ಅಂದ್ರು ಮೇಡಮ್.
1: ನೋಡಿ ಎಷ್ಟು ನಿಮ್ಗೆ ಈಸಿ ಆಗಿ ಇರುವಂತ ಪ್ರಶ್ನೆಯನ್ನ ಕೇಳಿದ್ವಿ, ಪಟ್ನೆ ಉತ್ತರ
0: ಕೊಟ್ಟು.
1: ಹೇಗನ್ಸ್ತು ನಿಮ್ಗೆ ಅದು, ಅವರು ಜನಸಾಮಾನ್ಯರ ರಾಷ್ಟ್ರಪತಿ ಅವರೇ ಅಂತ ಹೇಗ್ ಹೇಳಿದ್ರಿ?
0: ಅವ್ರು ಬಹಳ ಸಾಮಾನ್ಯರ ಜೋಡಿ ಸಾಮಾನ್ಯರಾಗಿ ಇರ್ತಿದ್ರ ತಿಂಗ ರೇಡಿಯೋದಾಗ ಕೇಳಿದ್ರಿ ಮೇಡಮ್.
1: ಹೌದು ನೋಡಿ,
0: ಹಂಗಾಗಿ ಅವರೇ ಅದು ಬಾಯಿಗೆ ಬಂದ್ಬಿಟ್ರಿ.
1: ಹ್ಮ್, ಸಾಮಾನ್ಯ ಜನರೊಂದಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಜನರೊಂದಿಗೆ ಅವರು ಬೆರೀತಾ ಇದ್ರು, ಪ್ರೀತಿಯಿಂದ ಬೆರೀತಾ ಇದ್ರು. ತಾವು ಒಬ್ರು ರಾಷ್ಟ್ರಪತಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಒಂದು ಸರಳ ಜೀವನ ನಡೆಸ್ಕೊಂಡು ಸಾಮಾನ್ಯ ಮನುಷ್ಯನಂತೆ
0: ಬೆರೀತಿದ್ರು. ನಮ್ಮಂತ ಓದಲಾರವ್ರ ಮನಸ್ಸಿನಾಗ ಅವರೇ ಬಾಯಾಗ ಅವರೇ ಬರ್ತಾರೆ ಮೇಡಮ್.
1: ಹೌದು, ಮತ್ತೆ ಏನ್ ಹೇಳ್ತೀರಿ ಇವ್ರ ಬಗ್ಗೆ, ಏನ್ ಗೊತ್ತಿದೆ ನಿಮ್ಗೆ? ಸರಿ ರಮೇಶ್ ಅವರೇ, ಅದೇ ರೇಡಿಯೋದಲ್ಲೇ ಅವ್ರ ಬಗ್ಗೆ ಮತ್ತೆ ಏನ್ ತಿಳ್ಕೊಂಡಿದ್ದೀರಿ ನೀವು ಕೇಳಿ, ರೇಡಿಯೋನ ಕೇಳಿ.
0: ಅವರು ಪ್ರಧಾನಿ ಆಗ್ಬೇಕನ್ನೋದು ಆಸೆ ಇತ್ತು ಕೇಳಿದ್ದೀನಿ ಮೇಡಮ್.
2: ಇಲ್ಲ ಇಲ್ಲ, ರಾಷ್ಟ್ರಪತಿ ಪ್ರಧಾನಿ ಆಗಲ್ಲ. ಪ್ರಧಾನಿ ಆದವ್ರು ರಾಷ್ಟ್ರಪತಿ, ಅದು ಉದಾಹರಣೆ ಇದೆ. ಯಾಕಂದ್ರೆ ರಾಷ್ಟ್ರಪತಿ ಇದೆಯಲ್ಲ, ಅದು ಭಾರತದ ಸರ್ವೋಚ್ಚ ಪೋಸ್ಟ್ ಅದು. ಅವ್ರ ಕೆಳಗಡೆ ಇಲ್ಲ ಇಲ್ಲ, ಪ್ರಧಾನಮಂತ್ರಿ ಆಗಕ್ಕೆ ಅವ್ರು ಯಾವತ್ತು ಬಯಸಲಿಲ್ಲ. ಅವ್ರಿಗೂ ರಾಷ್ಟ್ರಪತಿ ಆಗೋದಕ್ಕೆ ಅವ್ರು ಬಯಸಿರ್ಲಿಲ್ಲ. ಆಗಿನ ಪ್ರಧಾನಮಂತ್ರಿಗಳು ವಾಜಪೇಯಿ ಅವರು ಇದ್ರಲ್ಲ, ಅವ್ರು ನಮ್ಮ ದೇಶಕ್ಕೆ ಒಬ್ಬ ಸೈಂಟಿಸ್ಟ್ ರಾಷ್ಟ್ರಪತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ತಂದು ರಾಷ್ಟ್ರಪತಿ ಮಾಡಿದ್ರು. ಮತ್ತು ಅವರು ರಾಷ್ಟ್ರಪತಿ ಆದಾಗ ತುಂಬಾ ಅವ್ರ ಶಿಕ್ಷಣದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ, ಅವ್ರಂದ್ರೆ ಅವ್ರ ಹತ್ರ ಆ ಪವರ್ಸ್ ಇಲ್ಲದೆ ಇದ್ರು ಅವರು ಆ ಸ್ಥಾನದಲ್ಲಿರೋದ್ರಿಂದ ಅದನ್ನು ಬಳಸ್ಕೊಂಡು ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಮಿಸೈಲ್, ಭಾರತದ ಮಿಸೈಲ್ಗಳಿದಾವಲ್ಲ, ಮಿಸೈಲ್ ಮ್ಯಾನ್ ಅಂತ ಕರೀತಾರೆ ಅವರಿಗೆ, ನಮ್ಮ ಬ್ರಹ್ಮೋಸ್ ಇವೆಲ್ಲ ಅವರ ಇದು ಅಗ್ನಿ ಅಂತ ಒಂದು ಮಿಸೈಲ್ ಇದೆ ಗೊತ್ತಾ, ಕೇಳಿದ್ರ ಕ್ಷಿಪಣಿ? ಕ್ಷಿಪಣಿ ಅದನ್ನ ಅವ್ರ ಕಾಲದಲ್ಲಿ ಡೆವಲಪ್ ಮಾಡಿರೋದು, ಅದು ಅವರು ವಿಜ್ಞಾನಿಯಾಗಿದ್ದಾಗ. ಹೌದು ಹೌದು, ಅವ್ರು ಅಟಮಿಕ್ ಎನರ್ಜಿ ಕಮಿಷನ್ ಇಂದು ಇದಾಗಿದ್ರು. ಇದು ಇಲ್ಲಿ ನಮ್ಮ ಹತ್ರನೇ ಇದೆ. ಕೈಗಾ ಕೇಳಿದ್ರ ನೀವು? ಕೈಗಾ ಹೆಸರು ಕೇಳಿಲ್ವಾ? ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ಕೇಳಿಲ್ವಾ? ಹಾ, ಅದು ಕಾರವಾರದಲ್ಲಿದೆ ಅದು. ಹಾ, ಆ ಸಂಸ್ಥೆ ಯಾವ ಅಂಡರ್ ಬರ್ತಾರೆ ಎನ್ ಪಿ ಸಿ ಐ ಎಲ್, ಅದ್ರದ್ದು ಚೇರ್ಮನ್ ಆಗಿದ್ರು ಅವರು. ಸರಿ
1: ರಮೇಶ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
0: ಧನ್ಯವಾದ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಕೆಳಗರೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 0838222255345. ಹಾಗೆ ಮೊಬೈಲ್ ಸಂಖ್ಯೆ 9480249740.
7: ಹಲೋ,
8: ನಮಸ್ಕಾರ.
7: ನಮಸ್ಕಾರ, ಯಾರು ಮಾತಾಡ್ತಿರೋದು? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಹೌದು, ಪ್ರಶ್ನೆಗಳಿಗೆಲ್ಲ ಇವತ್ತು ತುಂಬಾ ಕಠಿಣ ಪ್ರಶ್ನೆಗಳಿದ್ರು ಅದಕ್ಕೆಲ್ಲ ಉತ್ತರ ಹೇಳಿದ್ದಾರೆ ತುಂಬಾ ಜನ. ಹೌದು, ಇವತ್ತು ಹೇಳಿದ್ದಾರೆ. ಒಮ್ಮೊಮ್ಮೆ ತುಂಬಾ ಸುಲಭ ಪ್ರಶ್ನೆ ಇದ್ರು ಯಾಕೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ತುಂಬಾ ಕಠಿಣ ಪ್ರಶ್ನೆಗಳು ಇದ್ವು ಎಷ್ಟೋ, ಅದಕ್ಕೂ ಉತ್ತರ
8: ಹೇಳಿದ್ರಿ.
7: ಏನಂದ್ರಿ?
8: ಕೆಲವೊಂದು ಪ್ರಶ್ನೆಗೆ ಉತ್ತರ ನಮ್ಗೆ ಗೊತ್ತಿರ್ತದೆ, ಆದ್ರೆ ಕಾಲ್ ಸಿಗೋದಿಲ್ಲ.
7: ಹೌದೌದು,
8: ಆ ಟೈಮ್ನಲ್ಲಿ
7: ಸರಿ. ನಿಮ್ಮ ಪ್ರಶ್ನೆ ಕೇಳ್ತಾರ ಅವ್ರೀಗ?
8: ಹೌದು.
6: ಗಜಾನನ್ ಅವರೇ,
8: ನಮಸ್ತೆ ಮೇಡಮ್.
6: ನಮಸ್ತೆ. ಪ್ರಶ್ನೆ ಹೀಗಿದೆ, ಭಾರತದಲ್ಲಿ ಅತ್ಯಂತ ಪ್ರಾಚೀನ ಬಾಹ್ಯ ಸಂಪರ್ಕ ಹೊಂದಿರದಂತಹ ಬುಡಕಟ್ಟು ಜನಾಂಗ ಎಲ್ಲಿದೆ? ಭಾರತದಲ್ಲಿ
8: ಪಂಜಾಬ್ ಇರಬಹುದು.
6: ನೋಡಿ, ಭಾರತದಲ್ಲಿ ಅತ್ಯಂತ ಪ್ರಾಚೀನ ಬಾಹ್ಯ ಸಂಪರ್ಕದಿಂದ ದೂರ ಇರುವಂತಹ ಬುಡಕಟ್ಟು ಜನಾಂಗ ಎಲ್ಲಿದೆ? ಗಜಾನನ್ ಅವರೇ, ಹಾ ಹೇಳಿ.
7: ಕೇರಳಕ್ಕೆ ಮಳೆ ಬರುತ್ತಲ್ಲ ಮಾನ್ಸೂನು, ಕೇರಳದ ತೋತ್ಕೊಳ್ಳೇ ಹೋಗ್ಬಿಟ್ರಿ ನೀವು ಅಲ್ಲಿ.
6: ಹೌದು,
7: ನಾನೇನು ಪ್ರಶ್ನೆ ನಿಮ್ಗೆ ಉತ್ತರ ಮುಗಿಸಿರ್ಲಿಲ್ಲ. ಅಂಡಮಾನ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು ಗೊತ್ತಿದೆಯಾ ನಿಮ್ಗೆ?
6: ಜನಾಂಗ ಕೇಳಿದೀರಾ ನೀವು? ಅಲ್ಲಿ ಒಂದು ಈ ತರ ಬುಡಕಟ್ಟು ಜನಾಂಗಗಳು ಇವೆ ಅಂದ್ರೆ ಒಂದೇ ಅಲ್ಲ, ಒಂದ್ ಎರಡ್ ಮೂರ್ ತರ, ಮೂರ್ ನಾಲ್ಕ್ ತರ ಇರ್ಬೋದಲ್ಲ
7: ಸರ್? ಬುಡಕಟ್ಟು ಅವ್ರ ಸಂಖ್ಯೆ ಕಡಿಮೆ ಆಗಿದೆ, 50-200 ಜನರಷ್ಟು ಇರ್ಬೋದು ಅಂತ ಅಂದಾಜು.
6: ಹೌದು,
7: ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದಿದೆ ಅವರು. ಅದ್ರಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ, ಅಂದ್ರೆ ಯಾಕಂದ್ರೆ ಅವ್ರಿಗೆ ಯಾವುದೇ ಇದನ್ನೆಲ್ಲ ಕೊಟ್ಟಿರೋದಿಲ್ಲ. ಗಜಾನನ್ ಭಟ್ರೆ, ನಿಮ್ಗೆ ಗೊತ್ತಿರ್ಬೇಕಲ್ಲ ಅದು. ಅಲ್ಲಿ ಒಂದಂದ್ರೆ ಅಲ್ಲಿ ಹೋದ್ರೆ ಅವರು ಯಾರು ಹೋಗ್ತಾರಲ್ಲ ಅವ್ರನ್ನ ಕೊಂದು ಉದಾಹರಣೆಗಳಿದೆ, ಬೇರೆಯವ್ರನ್ನ ಅವ್ರು ಬರ್ಲಿಕ್ಕೆ ಬಿಡೋದಿಲ್ಲ. ಎರಡನೇದಾಗಿ ಸರ್ಕಾರ ಯಾಕೆ ನಿಷೇಧ ಇರಿದೆ ಅಂದ್ರೆ, ನಮ್ಮಲ್ಲಿ ನಾವು ಬೇರೆ ಬೇರೆ ಔಷಧಗಳು ಇದನ್ನ ತಗೊಂಡಿರ್ತೀವಿ, ಏನು ಆಂಟಿಜೆನ್ ತಗೊಂಡಿರ್ತೀವಿ, ಆದ್ರೆ ಅವ್ರಿಗೆ ಯಾವ್ದು ಇರೋದಿಲ್ಲ, ತಗೊಂಡಿರೋದಿಲ್ಲ. ನಮ್ದು ಯಾವ್ದಾದ್ರು ವೈರಸ್ ಗಿರಸ್ ಅವ್ರಿಗೆ ಹೋಗೋ ಚಾನ್ಸ್ ಇರುತ್ತೆ ಅಂತ ಹೋಗ್ಲಿಕ್ಕೆ ಬಿಡೋದಿಲ್ಲ,
6: ಬೇಗ ಅವರಿಗೆ ಸ್ಪ್ರೆಡ್
7: ಆಗೋ ಚಾನ್ಸ್ ಇದೆ ಅವರಿಗೆ.
6: ಶಿಲಾಯುಗದ ಜೀವನವನ್ನೇ ಮಾಡ್ತಾ ಇದ್ದಾರೆ ಅಂತ. ಹೌದು ನೋಡಿ,
7: ಆದ್ರೆ ಅವ್ರು ಎಷ್ಟು ಬುದ್ಧಿವಂತರು ಅಂದ್ರೆ, ಈ ಸುನಾಮಿ ಬಂದಿತ್ತಲ್ಲ 2000ನೇ ಇಸ್ವಿಯಲ್ಲಿ, ಅವಾಗ ಈ ಅಂಡಮಾನ್ ನಿಕೋಬಾರ್ ಪೂರ್ತಿ ನಾಶ ಆಗೋಯ್ತದು. ಆದ್ರೆ ಈ ಜನರು ಇದಾರಲ್ಲ, ಅದ್ರ ಲಕ್ಷಣ ಅವರಿಗೆ ಹೆಂಗ್ ಗೊತ್ತಾಯ್ತೇನೋ, ಅವ್ರು ಓಡೋಗಿ ಗುಡ್ಡ ಹತ್ ಕುಂತು ಅವ್ರು ಯಾರು ಇದಾಗ್ಲಿಲ್ಲ
6: ನೋಡಿ.
7: ಅವರಲ್ಲಿ ಇದ್ದ ಉಳಿದ ಜನ ಅಂದ್ರೆ ಇವ್ರನ್ನ ಬಿಟ್ಟು ಜನ ಇದಾರಲ್ಲಿ, ಬೇರೆ ನೇವಿ ಬೇಸ್ ಎಲ್ಲ ಇದೆ, ಅವ್ರದ್ದು ಎಲ್ಲ ಅಲ್ಲಿ ಪೂರ್ತಿ ಧ್ವಂಸ ಇತ್ತು, ಆ ಬಿಲ್ಡಿಂಗ್ ಗಳು ಹೋದ್ವು, ಇದಾದ್ವು, ಜನ ಸತ್ರು. ಇವ್ರು ಮಾತ್ರ ಹೋದ್ರು, ಅವ್ರಿಗೆ ಹೆಂಗ್ ಅದು ಗೊತ್ತಾಯ್ತು, ಅವ್ರಿಗೆ ಏನೋ ಒಂದು ಅದ್ರದ್ದು ಇದಿರ್ಬೇಕು
6: ಅಂದ್ರೆ ಅವರು ಅಲ್ಲೇ ಇದ್ದು
7: ಕಾಡಲ್ಲಿ
6: ನೋಡೋರಲ್ಲ, ಅದಕ್ಕೆ ಪ್ರತಿ ಅವ್ರದ್ದು ಒಂದು ಹವಾಮಾನದ ಎಲ್ಲ ಎಚ್ಚರಿಕೆ ಅವ್ರಿಗೆ ಗೊತ್ತಿರಬೇಕು.
7: ಅವರಿಗೆ

0: ಬಗ್ಗೆ ಇದೆಲ್ಲ ಬರ್ತವೆ, ಎಲ್ಲಷ್ಟು ಡಾಕ್ಯುಮೆಂಟ್ರೀಸ್ ಎಲ್ಲ ಬಂದಿದೆ ನೋಡಿದ್ದೀನಿ ನಾನು. ಆದರೆ ಅವರ ಆಹಾರ, ಅವ್ರ ಮಕ್ಕಳು, ಅವರಂದ್ರೆ ಬಟ್ಟೆಗಳನ್ನೆಲ್ಲ ಹೆಚ್ಚು ಹಾಕೋದಿಲ್ಲ, ಮೀನುಗಳನ್ನ ಬಾಣ ಹಿಡಿದು ಹೊಡಿತಾರೆ. ಹೆಸರು ಹೇಳಿಲ್ಲ ಸರ್, ಅವ್ರ ಹೆಸರು ಕೇಳ್ತಾ ಇದ್ವಿ ನಾವು.
1: ಜನಾಂಗದ ಹೆಸರು, ಜನಾಂಗದ ಹೆಸರು ಹೇಳ್ಬೋದಾ ಗಜಾನನ್ ಅವರೇ? ಈ ಬುಡಕಟ್ಟು ಜನಾಂಗ
0: ನೀವು ಹೇಳ್ಬಿಡಿ.
1: ಸೆಂಟಿನಲ್ ಅಂತ ಜನಾಂಗ,
0: ಸೆಂಟಿನಲ್ಲಿ ಅಂತಾರೆ ಅವರಿಗೆ. ಸೆಂಟಿನಲ್ಲಿಸ್ ಅಂದ್ರೆ ಅಲ್ಲಿ ಸೆಂಟಿನಲ್ಲಿ ಅಂತ ಒಂದು ಐಲ್ಯಾಂಡ್ ಇದೆ, ಇದು ದ್ವೀಪ.
1: ಹೌದು,
0: ಆ ದ್ವೀಪದಲ್ಲಿ ಈ ಜನ ಇದ್ದಾರೆ, ಹಾಗಾಗಿ ಇವರನ್ನು ಸೆಂಟಿನಲ್ಲಿಸ್ ಅಂತ ಆ ದ್ವೀಪದ ಹೆಸರಿನಿಂದ ಅವರನ್ನು ಕರೀತಾರೆ. ಒಂದು 200 ಜನ ಇರ್ಬೋದು ಅವರು ಅಷ್ಟೇ. ಈಗ ಹೆಚ್ಚು ಮ್ಯಾಕ್ಸ್ ತುಂಬಾ ಅಂದ್ರೆ 200, ಕಡಿಮೆ ಅಂದ್ರೆ 50. ಅದು ನಶಿಸ್ತು ಹೋಗ್ತಾ ಇದೆ ಅವ್ರದ್ದು.
1: ಬಿಲ್ಲು ಬಾಣಗಳ ಒಂದು ಉಪಯೋಗ ಮಾಡ್ತಾರೆ, ಕಲ್ಲಿನ ಒಂದು ಉಪಯೋಗ ಮಾಡ್ತಾರೆ ಅಲ್ಲ ಸರ್?
0: ಹೌದು, ಕಲ್ಲಿನಿಂದ ಇದು ಮಾಡ್ತಾರೆ, ಬಿಲ್ಲನ್ನ.
2: ಅಂದ್ರೆ ಜನಸಂಪರ್ಕ, ಹೊರಗಿನ ಜನಸಂಪರ್ಕ ಇರೋದಿಲ್ಲ, ಅವರಿಗೆ ಬೇಕಾಗುವಂತದ್ದು ಆಹಾರ ಧಾನ್ಯ ಯಾವ್ದೇ ಇದ್ರು ಅವರು ಉತ್ಪತ್ತಿ ಮಾಡ್ಕೊಳ್ತಾ ಇದ್ದಾರೆ.
0: ಹೌದು ಹೌದು, ಅವರೇ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಹೆಚ್ಚಾಗಿ ಬೇಟೆಯಾಡೆ ಇದು ಮಾಡ್ತಾರೆ, ಅಂದ್ರೆ ಈ ಪ್ರಾಣಿಗಳನ್ನ, ಮೀನುಗಳನ್ನ. ಅವ್ರು ದ್ವೀಪದಲ್ಲಿ ಇರೋದ್ರಿಂದ ಆ ಸಮುದ್ರದಲ್ಲಿ ಇರೋ ಮೀನುಗಳಿಗೆ ಗುರಿ ಇಟ್ಟು ಹೊಡಿತಾರೆ. ಅದನ್ನ ನೋಡಿದ್ದೆ ನಾನು. ಈಗ ಅಲ್ಲಿ ಎಷ್ಟೋ ಜನ ಹೋಗಿ ಅವ್ರಿಗೆ ಅಕ್ಕಿ ಎಲ್ಲ ಎಸ್ದು ಬಂದಿದ್ದಾರೆ, ಅದನ್ನೆಲ್ಲ ಮಾಡಬಾರ್ದು ನಾವು ಆಕ್ಚುಲಿ. ಯಾಕಂದ್ರೆ ಅವರಿಗೆ ನಾವು ಯಾವಾಗ ನಾವು ಅವ್ರ ಸಂಪರ್ಕಕ್ಕೆ ಬರಬಾರ್ದು ಅಂತ ಸರ್ಕಾರ ಅಷ್ಟೆಲ್ಲ ನಿಷೇಧ ಹೇಳ್ತಾ ಇದೆ. ಒಂದಂದ್ರೆ ನಮ್ಮ ಜೀವಕ್ಕೂ ಅಪಾಯ, ಅದನ್ನ ನಾವು ಹೋಗಿ ಅವ್ರ ಮೇಲೆ ದಾಳಿ ಮಾಡ್ತಾರೆ, ಅವರು ಬಾಣದಿಂದ ಎಲ್ಲ ಹೊಡಿತಾರೆ. ಎರಡನೇದಾಗಿ ಇವ್ರ ಅವ್ರಿಗೆ ಏನಾದ್ರು ಒಂದು ರೋಗ ಸ್ಪ್ರೆಡ್ ಮಾಡ್ಬಿಟ್ರೆ 200 ಜನ ಇದ್ದವರು ಹೋಗ್ಬಿಟ್ರೆ ಪಾಪ ಮುಗಿತು ಅವ್ರ ಕಥೆ.
1: ಧನ್ಯವಾದ ಸರ್ ಗಜಾನನ್ ಅವರೇ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ.

0: ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಹೇಳಿ, ತಮ್ಮ ಹೆಸರು?
1: ರೇಖಾ ರಾಜೇಶ್.
0: ರೇಖಾ ಅವರು?
1: ಹೌದು.
0: ನೀವು ಇಂದಿನ ಕಾರ್ಯಕ್ರಮದ ಕೊನೆಯ ಕಾಲರ್ ಇರಬೇಕು. ಹೌದು, ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಾ ರೇಖಾ ಅವರೇ?
1: ಹಾ, ಕೇಳ್ತಾ ಇದ್ದೇನೆ.
0: ಯಾವ ಪ್ರಶ್ನೆಗೆಲ್ಲ ಉತ್ತರ?
1: ಅಲ್ಲ, ನನಗೆ ಫಸ್ಟ್ ಕ್ವೆಶನ್ ಗೊತ್ತೇ ಇಲ್ಲ.
2: ಹೌದು,
1: ಪಕ್ಷಿದು.
2: ಹಾ, ಪಕ್ಷಿದು. ಹಾ ಹಾ,
0: ಆಲ್ಫೈನ್ ಸ್ವಿಫ್ಟ್
1: ಇದ್ದೆ
2: ಮಾಡಿ. ಅವರಿಬ್ರಿಗೆ ಗೊತ್ತಿತ್ತು.
0: ರೇಖಾ ಅವರೇ, ಮತ್ತೆ ಬೇರೆ ಯಾವೆಲ್ಲ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ನಿಮ್ಗೆ ಅನಿಸ್ತು? ತನಗೂ ಗೊತ್ತಿತ್ತಲ್ಲ ಅಂತ
1: ಕಾರ್ಯಕ್ರಮ. ಸಿಗ್ಲೇ ಇಲ್ಲ.
0: ಸರಿ,
1: ಇದಕ್ಕೆ ಗಜಾನನ್ ಸರ್ದು ಅದು ಗೊತ್ತಿಲ್ಲ ಇತ್ತು ನನಗೆ.
0: ಹಾ ಹಾ, ಅಂಡಮಾನ್ನಲ್ಲಿ.
1: ಅಂಡಮಾನ್ನಲ್ಲಿ
2: ಅಲ್ಲ, ತುಂಬಾ ಜನಕ್ಕೂ ಅದು ಗೊತ್ತಿದೆ ಅಲ್ಲಿ ಆ ತರದ ಒಂದು ಜನಾಂಗ ಇದೆ ಅಂತ, ಬಟ್ ಅವ್ರ ಹೆಸರು ನೆನಪಿರಲ್ಲ ಅಷ್ಟೇ.
0: ಹೌದು,
1: ನಾನು ಆ ಕಾರ್ಯಕ್ರಮ ನೋಡಿದ್ದೆ. ಅದು ಇದು ಪಕ್ಷಿ ಫಿಶಿಂಗ್ ಮಾಡ್ಲಿಕ್ಕೆ ಅವ್ರು ಬಾಣ ಹೊಡಿಯುದು.
0: ಹಾ ಹಾ
1: ಹಾ, ಅದೆಲ್ಲ ಅದು ನೋಡಿದ್ದೆ. ಆದ್ರೆ ಜನಾಂಗ ಗೊತ್ತಿಲ್ಲ.
0: ಸರಿ,

0: ಸರಿ ರೇಖಾ ಅವರೇ, ನಿಮಗೆ ಇವತ್ತಿನ ಪ್ರಶ್ನೆ. ಭಾರತದ ಗಾರ್ಮೆಂಟ್ಸ್ ರಾಜಧಾನಿ ಅಂತ ಯಾವ ರಾಜ್ಯವನ್ನು ಕರೆಯುತ್ತಾರೆ? ಹೌದು, ಭಾರತದ ಗಾರ್ಮೆಂಟ್ಸ್ ರಾಜಧಾನಿ ಎಂದು ಯಾವ ರಾಜ್ಯ?
1: ಜವಳಿ ಅಂತೀವಲ್ಲ ನಾವು, ಅದು
2: ಗುಜರಾತ್ ಅಲ್ಲಿ ಇರಬೇಕಾ?
1: ಇಲ್ಲ ಮೇಡಮ್.
0: ಇಲ್ಲ ನೋಡಿ,
1: ಗುಜರಾತ್ ನಲ್ಲೂ ಇದೆ, ಬಟ್ ಅದು ಸಿಂಥೆಟಿಕ್, ಇದು ಸಿಂಥೆಟಿಕ್ ಟೆಕ್ಸ್ಟೈಲ್ ಅದು. ಇದು ಗಾರ್ಮೆಂಟ್ಸ್ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಬಟ್ಟೆ ಗಿಟ್ಟೆಲ್ಲ ಹೊಲ್ದು ರೆಡಿ ಮಾಡಿ ಬರ್ತಾವಲ್ಲ, ರೆಡಿಮೇಡ್ ಶರ್ಟ್ಸ್ ಪ್ಯಾಂಟ್ಸ್ ಎಲ್ಲ.
2: ಬೆಂಗಳೂರಲ್ಲೂ ಬಹಳ ಇದೆ.
1: ಬಹಳ ಇದೆ ಅಲ್ಲ ಮೇಡಮ್, ನೀವು ಹೇಳಿದ್ರಿ ಅದನ್ನೇ ಬೆಂಗಳೂರೇ
0: ನೋಡಿ. ಹೌದು
2: ಅಲ್ಲ ಮೇಡಮ್, ನಾವು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ನಮ್ ಫ್ರೆಂಡ್ಸ್ ತಾಯಿದ್ರು ಹೋಗ್ತಾ ಇದ್ರು ಬೆಂಗಳೂರಲ್ಲಿ ಹೋಗಿ ಬರ್ತೀವಿ,
1: ಗಾರ್ಮೆಂಟ್ಸ್ ಕೆಲಸ ಮಾಡ್ತೀರ ಅಂತಿದ್ರು ಅವಾಗ. ಕರೆಕ್ಟ್, ಸಾಫ್ಟ್ವೇರ್ ಬ್ಯಾಂಕಿಂದ ಮೊದಲು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಗೆ ಹೆಚ್ಚು ಇದಿತ್ತು ಅಲ್ವಾ, ಜನ ಎಲ್ಲ ಅಲ್ಲಿ ನೌಕರಿ ಹುಡ್ಕೊಂಡು ಹೋಗ್ತಾ ಇದ್ರು. ನೀವು ಹೇಳಿದ್ರಲ್ಲ ಸೂರತ್ ಅಲ್ಲಿ ಈ ಟೆರಿಕಾಟ್ ಗಿರಿಕಾಟ್ ಇಂಥ ಬಟ್ಟೆಗಳು ಸಿಂಥೆಟಿಕ್ ಬಟ್ಟೆಗಳಿದಾವಲ್ಲ ಅದನ್ನು ಮಾಡ್ತಾರೆ. ತಿರುಪುರ ಇನ್ನೊಂದಿದೆ ತಮಿಳುನಾಡಿನಲ್ಲಿ, ಹಾ ಅಲ್ಲಿಯೂ ಈ ನಮ್ಮ ಇದೆಲ್ಲ ಬರ್ತಾವ ನೋಡಿ, ಬನಿಯನ್ಸು ಇವೆಲ್ಲ ಚಡ್ಡಿಗಳೆಲ್ಲ ಬರ್ತವೆ, ಇದರಲ್ಲಿ ಆ್ಯಡ್ಗಳೆಲ್ಲ ಬರ್ತಾ ಇರ್ತವೆ, ಅವು ತಿರುಪುರಲ್ಲಿ ರೆಡಿ ಆಗ್ತವೆ. ಇಲ್ಲಿ ಬಟ್ಟೆಗಳಿವೆಲ್ಲ, ಈ ಗಾರ್ಮೆಂಟ್ಸ್ ಅಂದರೆ ನಾವು ಹಾಕೋ ಶರ್ಟ್ಸ್ ಪ್ಯಾಂಟ್ಸ್ ಇದಾವಲ್ಲ, ಚೂಡಿದಾರ್ಗಳು ಇವೆಲ್ಲ, ಇವೆಲ್ಲ ಬೆಂಗಳೂರಲ್ಲಿ ಹೆಚ್ಚು. ಭಾರತದ 20% ಒಂದೇ ಬೆಂಗಳೂರು ಒಂದೇ ಸಿಟಿಯಲ್ಲಿ ತಯಾರಾಗುತ್ತೆ ಗಾರ್ಮೆಂಟ್ಸ್.
0: ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗೆ ಕೂಡ ನಮ್ಮ ಬೆಂಗಳೂರೇ ಪ್ರಮುಖ ಮೂಲ. ಹೌದು,
2: ಗಾರ್ಡನ್ ಸಿಟಿ ಅಂತ ಕರೆದಿದ್ದರು.
1: ಗಾರ್ಡನ್ ಸಿಟಿ, ಗಾರ್ಮೆಂಟ್ ಸಿಟಿ ಎರಡು
0: ಬೆಂಗಳೂರು. ಅದೇ ಸಿಟಿ ಆಯ್ತು, ನಾವು ಯಾವ ರಾಜ್ಯ ಅಂತ ಕೇಳಿದ್ದು ನಮ್ಮ ಕರ್ನಾಟಕ. ಸರಿ, ನಿಮ್ಗೆ ಈಗ ಗೊತ್ತಾಯ್ತಲ್ಲ. ಸರಿ ರೇಖಾ ಅವರೇ,
2: ಧನ್ಯವಾದ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದ.

ಕೇಳುಗರೆ, ಇಂದಿನ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಜಯರಾಮನ್, ಅಭಿಜಿನ್, ಚಂದ್ರಕಾಂತ್ ಅರ್ಗೇಕರ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ನಾನು ಸುವರ್ಣ ಶಿವಾನಂದ್ ಹಾಗೂ ನನ್ನ ಜೊತೆ ದೀಪಕ್ ಶೇಣ್ವಿ. ಮತ್ತೆ ಮುಂದಿನ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದೊಂದು ಪ್ರಕಟಣೆ. 2026-27 ಸಾಲಿನ ಶೈಕ್ಷಣಿಕ ವರ್ಷಕ್ಕಾಗಿ ಕಲ್ಯಾಣ ನಿಧಿಯಿಂದ 1ನೇ ತರಗತಿಯಿಂದ PUC 2ನೇ ತರಗತಿಯವರೆಗೆ ಓದುವ ಮಕ್ಕಳಿಗೆ ಪುಸ್ತಕ ಅನುದಾನವನ್ನು ವಿಶೇಷ ನಿಧಿಯಿಂದ ಪದವಿ JOC ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮಾಜಿ ಸೈನಿಕರ ಹೆಣ್ಣು ಹಾಗೂ ಗಂಡು ಮಕ್ಕಳ ಅರ್ಜಿಯನ್ನು ಉಪನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ MG ರಸ್ತೆ ಕಾರವಾರ ಇವರನ್ನು ಸಂಪರ್ಕಿಸಿ ನಿಗದಿತ ಅರ್ಜಿ ನಮೂನೆಯನ್ನು 31 ಅಕ್ಟೋಬರ್ 2020 ಒಳಗೆ ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆ ಕಾರವಾರ ಇವರಲ್ಲಿ ಭರ್ತಿ ಮಾಡಿ 30 ನವೆಂಬರ್ ಒಳಗೆ ಹಿಂದಿರುಗಿಸಲು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838222268 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ

ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ, ಸ್ವಾಸ್ಥ್ಯ ಕಾಪಾಡಿ.

ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ 6:30 ಅವಲೋಕನ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ವಿಷಯ ತಜ್ಞರಾದ ಡಾಕ್ಟರ್ ರುದ್ರಗೌಡ, ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಪ್ರಾಯೋಜಕರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಮಲಯಸ್ವಾಮಿ ತಾತಗುಣಿ ಕಲಗಡಿಕೆ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. 7:45 ಶಿರಸಿಯ ಜಗದೀಶ್ ನಾರಾಯಣಿ ದೇಶ್ ಭಂಡಾರಿ ಅವರಿಂದ ಕವನ ವಾಚನ.

ಇಂದು ಗಂಟೆಗೆ ಕನ್ನಡ ಚಿತ್ರಗೀತೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಪ್ರಚಲಿತ ವಿದ್ಯಮಾನ. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿರುವುದು.

ವಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಬಾಬಳಕೆ ಭಾಗವಹಿಸುವ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ಮಣಿ ನೇಲಗಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಗಂಟೆ 30 ನಿಮಿಷಕ್ಕೆ ರೈತರಿಗೆ ಸಲಹೆ, 6 ಗಂಟೆ 40 ನಿಮಿಷಕ್ಕೆ ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 7 ಗಂಟೆ 40 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು.

8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂಎ ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. 8:30ಕ್ಕೆ ಮಂಜುಳಾ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು. 9:05ಕ್ಕೆ ವಚನ ವೈಭವ. 9:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಮಾ ಸುಧೀಂದ್ರ ಹಾಗೂ ವಿ ಕೆ ರಮಾ ಅವರ ವೀಣಾವಾದನ ಹಾಗೂ ಕೊಳಲು ವಾದನದ ಜುಗಲ್ಬಂದಿ. 9:10:02ಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿರುವಿರಿ.

ಮಧ್ಯಾಹ್ನ 12:05 ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೈತ್ರಾ ಕೆ ವಿಜಯ್. ಸಂಕಲನ ಹಿರೇಕಂದಪಾಡಿ ದೀಪಾ ಎಂ. ಸಮಗ್ರ ನಿರ್ವಹಣೆ ಶಿವಪ್ರಕಾಶ್ ಡಿಆರ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ವೃಷಭೇಂದ್ರ ಸ್ವಾಮಿ ಕೆಪಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ, ಜಯಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40ಕ್ಕೆ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸಂಗೀತ ಕಾರ್ಯಕ್ರಮ. 3:00ಗೆ ಮನ್ಚಾಯೆ ಗೀತ್. 3:30ಕ್ಕೆ ನಾಟ್ಯ ತರಾನ. 4:00ಗೆ ಬಾಂಬೆ ಟಾಕೀಸ್.

5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ. ಗಜೇಂದ್ರ ಮೋಕ್ಷ ನಡೆಸಿಕೊಡುವವರು ವಾಮನ ಆಚಾರ್ಯ ಮತ್ತು ಸಂಗಡಿಗರು. ಭಾಗವತರು ಸುರೇಶ್ ಆಚಾರ್ಯ ನಿರ್ಚಾಲು. 6:30ಕ್ಕೆ ವಿಜ್ಞಾನದ ಮುನ್ನಡೆ. 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳು. ಡಾಕ್ಟರ್ ಲತಾ ಎಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಬೆಂಗಳೂರು ಕೇಂದ್ರದ ಕೊಡುಗೆ. ಪ್ರಾಯೋಜಕರು ಕೃಷಿ ಮಂತ್ರಾಲಯ, ಭಾರತ ಸರ್ಕಾರ.

7 ಗಂಟೆ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ, ಸಣ್ಣಕುಸಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. 8 ಗಂಟೆಗೆ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳು.

7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಸಣ್ಣಕೂಸಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. 8:00ಗೆ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ. 8:15ಕ್ಕೆ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ 8:30ಕ್ಕೆ ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ವಾಚನಕಾರರು ಧನ್ಯ ಪದ್ಯಾಣ ವಾಖ್ಯಾನಕಾರರು ಮುಳಿಯ ಶಂಕರ್ ಭಟ್. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು 9:30ಕ್ಕೆ ಯುವವಾಣಿ ಮಹಿಳಾ ಬೈಕ್ ಸವಾರ ಸುಷ್ಮಿತಾ ಹುರ್ಕಡ್ಲಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಮತಾ ಕೃಷ್ಣ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನವನ್ನು ಕೇಳಲಿರುವರು. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಅವಲೋಕನ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: सम्माननाय चतस्रः स्मरणीय प्रैष्यचटिकाः अपि विमोचिताः। राष्ट्रपतिः देशस्य वस्त्र शिल्पिभ्यः उद्यमेभ्यः छात्रेभ्यः अथ अस्य क्षेत्रस्य समस्त जनसमुदायाय च शुभकामनाः प्रदत्तवती।
1: मैं देश के प्रतिभाशाली बुनाकारों, डिजाइनरों, उद्यमियों, विद्यार्थियों और भारत के हथकथा क्षेत्र से जुड़े सभी लोगों को बहुत बहुत शुभकामनाएं देती हूँ।
0: विदेश मंत्री डॉक्टर एस जयशंकर न्यगादीत यत् पाकिस्तान देशेन सह भारतस्य संबंधाः केवलं आतंकवाद मुक्तौ एव अग्रेसारयितुं शक्यन्ते। अद्य लोकसभायां एकस्मिन् लिखितोत्तरे डॉक्टर जयशंकर स्पष्टीकृतवान् यत् पाकिस्तानः अद्यापि अतिसीम्नि भारतं विरुध्य आतंकवादं अस्त्ररूपेण उपयुङ्क्ते। अद्य भारतस्य उत्तर पश्चिम भागेषु अतिवृष्टिः अजायत। भारतर्तु विज्ञान विभागेन अद्य नवदिल्ल्यां मध्यमतः तीव्र वृष्ट्यै पीतवर्णपरा संचेतना प्रख्यापिता। कोझिकोड़े कन्नूर वायनाड कासरगोड क्षेत्रेषु साम्प्रतं रक्तवर्णपरा संचेतना प्रख्यापिता। अथ क्रीडा वार्तासु। भारतस्य ग्रैंडमास्टर आर प्रज्ञानन्दः अमेरिका देशे आयोजितायां ग्रैंड चेस टूर सेंट लुईस रैपिड एंड ब्लिट्ज इत्यस्यां प्रतियोगितायां विजयं प्राप्तवान्। 20 वर्षीयः प्रज्ञानन्दः पेनल्टी मेट इत्यस्मिन् चक्रे उज्बेकिस्तानस्य ग्रैंडमास्टर जावोखेव सिंदारोव इत्यनेन सह स्पर्धां समीकृत्य विजयं सुनिश्चितवान्। बैडमिंटन क्रीडायां भारतस्य क्रीडिके रक्षिता रामराज अथ अश्मिता चालिया च अद्य दक्षिण कोरिया देशस्य आसन नगरे आयोजितायाः कोरिया मास्टर्स इत्यस्याः स्पर्धायाः महिलैकल वर्गे उपान्त्यचक्रे प्रवेशम् अलभिताम्। अश्मिता चालियाः जापान देशस्य क्रीडिकां हिना अकेची इत्येतां पराजित्य उपान्त्यचक्रे प्रवेशम् अकरोत् इति वार्ताः।
2: आकाशवाणी अवलोकन। आकाशवाणी ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಕೃಷಿ ಪ್ರಧಾನವಾದ ಕರ್ನಾಟಕ ಆರ್ಥಿಕತೆ, ಗ್ರಾಮೀಣ ಜೀವನ ಹಾಗೂ ಜಲಸಂಪನ್ಮೂಲ ವ್ಯವಸ್ಥೆಯು ನೈರುತ್ಯ ಮುಂಗಾರು ಮಳೆಯ ಮೇಲೆ ಬಹುಮಟ್ಟಿಗೆ ಅವಲಂಬಿತವಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸುರಿಯುವ ಮುಂಗಾರು ಮಳೆ ಕೃಷಿ ಚಟುವಟಿಕೆ, ಕುಡಿಯುವ ನೀರಿನ ಲಭ್ಯತೆ, ಜಲಾಶಯಗಳ ಸಂಗ್ರಹ ಹಾಗೂ ಜಲವಿದ್ಯುತ್ ಉತ್ಪಾದನೆಗೆ ಪ್ರಮುಖ ಆಧಾರವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಸಮುದ್ರದ ಮೇಲ್ಮೈ ತಾಪಮಾನದಲ್ಲಿನ ವ್ಯತ್ಯಾಸಗಳಿಂದ ಮಳೆಯ ಸ್ವರೂಪದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಎಲ್ ನಿನೋ ಪ್ರಕ್ರಿಯೆ ಪ್ರಭಾವವು ಭಾರತೀಯ ಮುಂಗಾರಿನ ಮೇಲೆ ಪರಿಣಾಮ ಬೀರುವ ಪ್ರಮುಖ ಹವಾಮಾನ ಅಂಶಗಳಲ್ಲಿ ಒಂದಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ವಿಶ್ಲೇಷಣೆಯಂತೆ ಎಲ್ ನಿನೋ ಸಂದರ್ಭದಲ್ಲಿ ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದ ಮೇಲೆ ನೀರಿನ ತಾಪಮಾನ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗುತ್ತದೆ. ಭಾರತದ ಮಳೆಯ ಸ್ವರೂಪವನ್ನು ಕೇವಲ ಎಲ್ ನಿನೋ ಒಂದೇ ನಿರ್ಧರಿಸುವುದಿಲ್ಲ. ಹಿಂದೂ ಮಹಾಸಾಗರದ ತಾಪಮಾನ, ವಾಯುಭಾರ ಕುಸಿತಗಳು ಹಾಗೂ ಸ್ಥಳೀಯ ವಾತಾವರಣ ಪ್ರಕ್ರಿಯೆಗಳು ಪ್ರಭಾವ ಬೀರುತ್ತವೆ. ಈ ಬಾರಿಯ ಮುಂಗಾರಿನ ಆರಂಭಿಕ ಹಂತದಲ್ಲಿ ರಾಜ್ಯದಲ್ಲಿ ಕೇವಲ ಶೇಕಡಾ 30-35% ಮಾತ್ರ ಮಳೆಯಾಗಿದ್ದು ತೀವ್ರ ಆತಂಕ ಮೂಡಿಸಿತ್ತು. ಆದರೆ ನಂತರದ ದಿನಗಳಲ್ಲಿ ಬದಲಾದ ಹವಾಮಾನದಿಂದ ಮಳೆಯಾಗಿ ಪರಿಸ್ಥಿತಿಯು ಭಾಗಶಃ ಸುಧಾರಣೆ ಕಂಡಿದೆ. ಕರ್ನಾಟಕದಲ್ಲಿ ಈ ಹವಾಮಾನ ಅಸಮತೋಲನದ ಪರಿಣಾಮಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ತೀವ್ರ ಮಳೆಯಾಗಿ ನದಿಗಳು ಉಕ್ಕಿ ಹರಿದರೆ ಕೆಲವು ಒಳನಾಡು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಮುಂದುವರೆದಿದೆ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭೂಕುಸಿತ, ರಸ್ತೆ ಸಂಪರ್ಕ ಕಡಿತ, ವಿದ್ಯುತ್ ವ್ಯತ್ಯಯ ಹಾಗೂ ಕೃಷಿ ಭೂಮಿಗೆ ಹಾನಿಯುಂಟಾಗಿದೆ. ಮತ್ತೊಂದೆಡೆ ಒಳನಾಡಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ಬಿತ್ತನೆ ವಿಳಂಬಗೊಂಡು ಬೆಳೆಗಳ ಬೆಳವಣಿಗೆ ಹಾಗೂ ಮೇವು ನೀರಿನ ಲಭ್ಯತೆಯ ಮೇಲೆ ಒತ್ತಡ ಹೆಚ್ಚಾಗಿದೆ. ಹೀಗೆ ಒಂದೇ ರಾಜ್ಯದಲ್ಲಿ ಒಂದು ಕಡೆ ಪ್ರವಾಹ ಹಾಗೂ ಮತ್ತೊಂದು ಕಡೆ ಬರಸ್ಥಿತಿ ನಿರ್ಮಾಣವಾಗಿರುವುದು ಆಡಳಿತ ವ್ಯವಸ್ಥೆಗೆ ದೊಡ್ಡ ಸವಾಲಾಗಿದೆ. ಇತ್ತೀಚಿನ ಮಳೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಒಳ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದ್ದು ಒಟ್ಟು ಒಳಹರಿವಿನ ಪ್ರಮಾಣ 67,000 ಕ್ಯೂಸೆಕ್ಸ್ಗೆ ತಲುಪಿದೆ. ಪ್ರಸ್ತುತ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಸುರಕ್ಷತೆಯ ಹಿತದೃಷ್ಟಿಯಿಂದ ಹೆಚ್ಚು

0: ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಇದನ್ನು ಸ್ಪಷ್ಟಪಡಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಣೆಕಟ್ಟು ತುಂಬಿದಾಗ ನೀರು ಹರಿಸಲೇಬೇಕಾಗುತ್ತದೆ, ಅದನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಜಲಾಶಯಗಳಲ್ಲಿ 40 TMC ನೀರನ್ನು ಉಳಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅದರಂತೆ 36 TMC ನೀರನ್ನು ಕುಡಿಯುವ ಉದ್ದೇಶಕ್ಕೆ ಹಾಗೂ 4 TMC ನೀರನ್ನು ಆವಿಯಾಗುವಿಕೆಗೆ ಕಾಯ್ದಿರಿಸಿ ಉಳಿದ ನೀರನ್ನು ಕೆರೆಗಳನ್ನು ತುಂಬಿಸಲು ಹಾಗೂ ಕಾಲುವೆಗಳಿಗೆ ಹರಿಸಲು ಆದೇಶಿಸಲಾಗಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯ ಸರ್ಕಾರವು ಸಮಗ್ರ ಯೋಜನೆಯನ್ನು ರೂಪಿಸಿದೆ. ರಾಜ್ಯದ ಜನರ ರಕ್ಷಣೆಗೆ ಮತ್ತು ರೈತರ ಹಿತ ಕಾಯಲು ಸರ್ಕಾರ ಬದ್ದವಾಗಿರುವುದಾಗಿ ತಿಳಿಸಿರುವ ಮುಖ್ಯಮಂತ್ರಿ, ನೂತನ ಸಚಿವರು ತಮಗೆ ವಹಿಸಿದ ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಪರಿಶೀಲನೆ ನಡೆಸಿ ವರದಿ ನೀಡಲು ಸೂಚಿಸಿದ್ದಾರೆ. ಇದರ ಜೊತೆಗೆ ಆಗಸ್ಟ್ ಅಂತ್ಯದ ವೇಳೆಗೆ ಪೂರ್ಣ ಮಾಹಿತಿ ಪಡೆದು ಅಧಿಕೃತವಾಗಿ ಬರ ಪ್ರದೇಶ ಘೋಷಣೆ ಮಾಡಲಾಗುವುದೆಂದು ಪ್ರಕಟಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಅಗತ್ಯಗಳಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಕೃಷಿ ಇಲಾಖೆಯು ರೈತರಿಗೆ ಕೃಷಿ ಹವಾಮಾನ ಸಲಹೆಗಳನ್ನು ನೀಡುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶಗಳಿಗೆ ಅನುಗುಣವಾಗಿ ರಾಜ್ಯದ ಹಿತರಕ್ಷಣೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದು ವಿರೋಧ ಪಕ್ಷಗಳ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾನೂನು ತಜ್ಞರ ಸಲಹೆಗಳನ್ನು ಸ್ವೀಕರಿಸಲಾಗಿದೆ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ 6 TMC ನೀರನ್ನು ಕಾಯ್ದಿರಿಸುವ ಈ ಯೋಜನೆಗೆ ಸಂಬಂಧಿಸಿದಂತೆ ಅಗತ್ಯ ಸ್ಪಷ್ಟನೆಗಳನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ನೀಡಲಾಗುತ್ತಿದೆ. ಇದೇ ಮಾದರಿಯಲ್ಲಿ ತುಂಗಭದ್ರಾ ನದಿ ನೀರು ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಸಮತೋಲಿತ ಜಲಾಶಯ ನಿರ್ಮಾಣಕ್ಕೆ ಸಮಿತಿ ರಚಿಸಿ ಐತಿಹಾಸಿಕ ಹೆಜ್ಜೆ ಇಡಲಾಗಿದೆ. ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಎಲ್ನಿನೋ ಪ್ರಭಾವದಿಂದಾಗಿ ಕರ್ನಾಟಕ ಪ್ರವಾಹ ಮತ್ತು ಮಳೆ ಅಭಾವದಂತಹ ದ್ವಂದ್ವ ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ವೈಜ್ಞಾನಿಕ ಹವಾಮಾನ ಮುನ್ಸೂಚನೆ, ನಿಖರ ನೀರು ನಿರ್ವಹಣೆ, ಮಳೆ ನೀರು ಕೊಯ್ಲು ಹಾಗೂ ಹವಾಮಾನಕ್ಕೆ ಹೊಂದುವ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವುದು ಅನಿವಾರ್ಯವಾಗಿದೆ. ಸರ್ಕಾರ ತಕ್ಷಣದ ಪರಿಹಾರ ಕ್ರಮಗಳ ಜೊತೆಗೆ ದೀರ್ಘಕಾಲೀನ ಮೂಲಸೌಕರ್ಯ ಯೋಜನೆಗಳಿಗೆ ಆದ್ಯತೆ ನೀಡುತ್ತಿದ್ದು, ನೈಸರ್ಗಿಕ ವಿಕೋಪಗಳನ್ನು ಮೆಟ್ಟಿನಿಂತು ರಾಜ್ಯದ ಕೃಷಿ ಮತ್ತು ಕುಡಿಯುವ ನೀರಿನ ಭದ್ರತೆಯನ್ನು ಕಾಯ್ದುಕೊಳ್ಳಲು ಆಡಳಿತಾತ್ಮಕ ಮತ್ತು ಸಾಮಾಜಿಕ ಸಹಕಾರ ಅತ್ಯಗತ್ಯವಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಹಳೇಬೀಡು ಸೋಮನಾಥ ಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಕೇಳುವರೇ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಇದೇ 14ರಂದು ನೂತನ ಉಪಸಭಾಪತಿ, ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕರೆಸದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು, 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿಯಲ್ಲಿ ಯಾವ ರೈತರಿಂದಲೂ ಬಲವಂತದ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವ ರೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಟ್ಟಿ ಅವರು 46 ವರ್ಷಗಳ ಕಾಲ ವಿಧಾನಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಜೀವನ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದಿದ್ದಾರೆ. ಸಕ್ರಿಯವಾಗಿ ಇರುವ ಮತ್ತು ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರಣಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ 24 ಗಂಟೆಯ ಒಳಗೆ ಪರಿಹರಿಸುವಂತೆ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಅವರು, ವಿಶೇಷ ಅನುದಾನದ ಮೂಲಕ ಕೈಮಗ್ಗ ಕ್ಷೇತ್ರದಲ್ಲಿ ಉತ್ಪನ್ನ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ-ಕಾಮರ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಎಂಬ ರಾಜ್ಯವ್ಯಾಪಿ ಅಭಿಯಾನ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರು ನಗರಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು, ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಕಳೆದ 6 ದಿನಗಳಲ್ಲಿ 453 ಸ್ಥಳಗಳಿಂದ 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳ

0: ಗಲೀಜನ್ನು ಸರ್ಕಾರ ಗುರುತಿಸಿರುವ ನಿಗದಿತ ಸ್ಥಳಗಳಲ್ಲಿಯೇ ವಿಲೇವಾರಿ ಮಾಡಬೇಕು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ಮತ್ತೆ ತ್ಯಾಜ್ಯ ಸುರಿಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿಷಯದ ಕುರಿತು ವಿಶೇಷ ಗಮನ ಸೆಳೆಯುವ ಸೂಚನೆ ಮಂಡಿಸಿದ ಉದಯನಿಧಿ ಸ್ಟಾಲಿನ್ ರಾಜ್ಯ ಸರ್ಕಾರವು ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ವಿಜಯ್, ಮೇಕೆದಾಟು ಅಣೆಕಟ್ಟು ವಿಷಯದ ಕುರಿತು ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯವನ್ನು ಪ್ರಧಾನಿಗೆ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಪ್ರಸ್ತಾವಿಸಿದ ವಿಜಯ್, ಕರ್ನಾಟಕ ರಾಜ್ಯದೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಆ ಪ್ರಯತ್ನ ಮಾಡಲಾಗಿತ್ತು. ಶತ್ರು ರಾಷ್ಟಗಳೇ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ನಾವೇಕೆ ಪಕ್ಕದ ಕರ್ನಾಟಕದೊಂದಿಗೆ ಮಾತುಕತೆ ನಡೆಸಬಾರದು ಎಂದು ಪ್ರಶ್ನಿಸಿದ್ದಾರೆ. ಮಾತುಕತೆಯಿಂದ ತಮಿಳುನಾಡಿನ ಜನರಿಗೆ ಒಳ್ಳೆಯದಾಗುವುದಾದರೆ ಯಾವುದೇ ವಿರೋಧ ಅಥವಾ ಅಪಮಾನಗಳನ್ನು ಸಹಿಸಿಕೊಳ್ಳಲು ಸಿದ್ದ ಎಂದು ಜೋಸೆಫ್ ವಿಜಯ್ ಅಲ್ಲಿನ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರು ಬರ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಂಗಭದ್ರ ಜಲಾಶಯದಲ್ಲಿ ದಿನೇ ದಿನೇ ಒಳಹರಿವು ಹೆಚ್ಚುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಸಾಲಮನ್ನಾ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶ್ರೀರಾಂಪುರ, ಬೇಗೂರು, ಗೇಟ್, ತಾಂಡ್ಯ ಸೇರಿ ತರೀಕೆರೆ ಹಾಗೂ ಕಡೂರು ತಾಲೂಕುಗಳ ಹಲವೆಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಪರಿಸ್ಥಿತಿಗಳನ್ನು ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 68 ದಿನಗಳಲ್ಲಿ ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆಗಿಂತ ಶೇಕಡ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಅಂದಾಜಿನಂತೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಚಿವ ಬಿ ನಾಗೇಂದ್ರ ಬರ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಎಎಸ್ಡಿಡಿಒ ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಈ ಕುರಿತಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಆಗಸ್ಟ್ 8ರ ಪ್ರಸ್ತುತ ಗಡುವು ಎಲ್ಲಾ ಬಾಧಿತ ಮತದಾರರಿಗೆ ಮತ್ತು ತಮ್ಮ ವಿವರಗಳನ್ನು ಪರಿಶೀಲಿಸಲು ಸರಿಪಡಿಸಲು ಸಾಕಷ್ಟು ಸಮಯ ಒದಗಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಕಾರ್ಯನಿರ್ವಹಿಸಲು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಸಂಸತ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಉತ್ತರ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಾದ್ಯಂತ 11,22,789 ಗಣತಿ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು, 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ದತಿ ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ತಗ್ಗಿಸುವ ಜೊತೆಗೆ

0: ಸಂಪದ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕೊರೆಸದಂತೆ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಲೋ ಕೃಷಿ ರಂಗ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಕೇಳುಗರೇ, ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಡಾ ರುದ್ರಗೌಡ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ.
3: ನಮಸ್ಕಾರ ಎಲ್ಲ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದಿರೋ ಹಾಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಡಾಕ್ಟರ್ ರುದ್ರಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಮತ್ತೆ ಎಲ್ಲ ಆಕಾಶವಾಣಿಯ ಪರವಾಗಿ ಸ್ವಾಗತ, ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಬಹುದು ಆಗಿದೆ. ನಮ್ಮ ಪೊಂಥಕ್ಕೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, 2230477. 2230478 2230499 STD ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಇದು ಇವತ್ತಿನ ಟಾಪಿಕ್ ಆಗಿದೆ. ಅನೇಕ ರೈತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಬೇಕಾದ ಮಾಹಿತಿ ಪಡ್ಕೊಳ್ಬೇಕು ಅಂತಿರ್ತಾರೆ. ಡಾಕ್ಟರ್ ರುದ್ರಗೌಡ ಅವರೇ, ತಾವು ಅನೇಕ ವರ್ಷಗಳಿಂದ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇವತ್ತು ನಮ್ಮ ರೈತರಿಗೆ ನಾನೇ ಒಂದು ಪ್ರಶ್ನೆ ತಮಗೆ ಕೇಳ್ತೀನಿ, ಪುನಶ್ಚೇತನ ಕೃಷಿ ಅಂದರೆ ಏನು ಈ ಒಂದು ಕಾಫಿಯಲ್ಲಿ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ.
4: ಖಂಡಿತವಾಗ್ಲೂ, ಮೊದಲೇದಾಗಿ ಎಲ್ಲ ಬೆಳೆಗಾರ ಬಂಧುವರಿಗೆ ಮತ್ತು ಆಕಾಶವಾಣಿ ಕೇಳುವವರಿಗೆ ನಮಸ್ಕಾರ. ತಾವು ಕೇಳಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಪುನಶ್ಚೇತನ ಕೃಷಿ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಪ್ರಚಲಿರತಕ್ಕಂಥ ಶಬ್ದ. ಇದು ಪುನಶ್ಚೇತನ ಕೃಷಿ ಅಂದರೆ ಸಮಗ್ರ ಮತ್ತು ಸಮಗ್ರತೆಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ಒಂದು ಕೃಷಿ ವಿಧಾನವಾಗಿದೆ. ಇದರ ಮುಖ್ಯ ಉದ್ದೇಶಗಳೇನೆಂದರೆ ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುವುದು, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸುಧಾರಣೆ ಮಾಡುವುದು, ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದಕತೆ ಮತ್ತು ರೈತರ ಜೀವನೋಪಾಯವನ್ನು ದೀರ್ಘಕಾಲಿಕವಾಗಿ ಖಚಿತಪಡಿಸುವುದು ಇದರದ್ದು ಒಂದು ಮುಖ್ಯ ಉದ್ದೇಶ. ನಾವು ಸಾಂಪ್ರದಾಯಿಕವಾಗಿ ಸುಸ್ಥಿರ ಕೃಷಿ ವಿಧಾನಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸುಸ್ಥಿರ ಕೃಷಿ ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದರ ಮೇಲೆ ಹೆಚ್ಚು ಗಮನ ಹರಿಸಿದ್ರೆ ಪುನಶ್ಚೇತನ ಕೃಷಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಮೂಲ ಬಂಡವಾಳಗಳನ್ನು ಮರು ನಿರ್ಮಾಣದ ಮೇಲೆ ಹೆಚ್ಚು ಒತ್ತು ನೀಡ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ಮಣ್ಣಿನ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಳ ಮಾಡುವುದು, ಅಂದರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚು ಮಾಡೋದು ಅಂತ ಹೇಳ್ತೀವಿ. ಮಣ್ಣಿನ ಆರೋಗ್ಯವಿದ್ದರೆ ಅದೇ ಮೇನು, ಎಲ್ಲ ನಾವು ಬೆಳೆಯನ್ನು ಹೆಚ್ಚು ಪಡೆಯಬಹುದು. ಜಲ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಪುನರ್ಜೀವನಗೊಳಿಸುವುದು, ಮರಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡುವುದರ ಹಾಗೂ ಪ್ರಕೃತಿಕ ಜೈವಿಕ ಕ್ರಿಯೆಗಳನ್ನು ಪುನರ್ ಸಕ್ರಿಯಗೊಳಿಸುವುದು ಈ ಒಂದು ಪುನಶ್ಚೇತನ ಕಾಫಿಯ ಕೃಷಿಯ ಮುಖ್ಯ ಗುರಿಗಳು. ಈ ರೀತಿಯಾಗಿ ಪುನಶ್ಚೇತನ ಕಾಫಿ ಕೃಷಿ ಒಂದು ಕಾಫಿ ಉತ್ಪಾದನೆಯ ಹೆಚ್ಚಿಸುವುದಲ್ಲದೆ ಮಣ್ಣು, ನೀರು, ಮರಗಳು ಮತ್ತು ಜೀವ ವೈವಿಧ್ಯತೆಯಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಃ ಬಲಪಡಿಸುವ ಮೂಲಕ ಪರಿಸರ ಸಂರಕ್ಷಣೆ, ಹವಾಮಾನ ಸ್ಥೈರ್ಯ ಮತ್ತು ರೈತರ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸುವುದೇ ಇಂದು ಪುನರ್ ಉತ್ಪಾದನ ಅಥವಾ ಪುನಶ್ಚೇತನ ಕಾಫಿ ಕೃಷಿಯ ಒಂದು ಅಂತ ನಾವು ಹೇಳಬಹುದು.
3: ಹಾ ಹಾ, ತುಂಬ ಸಂತೋಷ ಡಾಕ್ಟರ್ ರುದ್ರೇಗೌಡ ಅವರೇ. ಈಗ ಭಾರತದಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಏಕೆ ಅವಶ್ಯಕವಾಗಿದೆ?
4: ಇದು ಒಂದು ಅತಿ ಉತ್ತಮವಾದಂಥ ಪ್ರಶ್ನೆ ಅಂತ ನಾನು ಹೇಳಬಹುದು. ತಮಗೆಲ್ಲ ತಿಳಿದಿರದ ಹಾಗೆ ಭಾರತದಲ್ಲಿ ಕಾಫಿಯನ್ನ ಅರಣ್ಯ ಪದ್ಧತಿಯಲ್ಲಿ ನಾವು ಬೆಳೀತಾ ಇರ್ತೀವಿ. ಇದು ಆಲ್ರೆಡಿ ತುಂಬಾ ಪರಿಸರ ಸ್ನೇಹಿ ಪದ್ಧತಿ ಆಗಿದೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂತ ಹವಾಮಾನ ವೈಪರೀತ್ಯತೆ, ಕೆಲವೊಂದಿಷ್ಟು ಭಾಗದಲ್ಲಿ ನೆರಳಿನ ಮರಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಮಣ್ಣಿನ ಗುಣಮಟ್ಟದಲ್ಲಿ ಕುಸಿತ ಕಾಣ್ತಾ ಇರ್ತೀವಿ. ಹಾಗೆ ನೋಡೋದಾದ್ರೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರ್ತಂತ, ಇವನ್ನೆಲ್ಲ ನಾನು ಕಡಿಮೆ ಮಾಡಿ ಸುಸ್ಥಿರತೆ, ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಹೆಚ್ಚು ಮಾಡಬೇಕಂದ್ರೆ ಪುನಶ್ಚೇತನ ಕಾಫಿ ಕೃಷಿಯೆಡೆಗೆ ನಾವು ದಾಪುಗಾಲು ಹಾಕ್ಬೇಕಾಗತಕ್ಕಂಥದ್ದು ಅತಿ ಮುಖ್ಯ ಅಂತ ನಾವು ಹೇಳಬಹುದು.
3: ತುಂಬಾ ಸಂತೋಷ ಡಾಕ್ಟರ್ ರುದ್ರೇಗೌಡ ಅವರೇ. ಈಗ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ ಕೃಷಿ ರಂಗ, ಹಲೋ, ಪ್ರಶ್ನೆ ಕೇಳಿ, ಹೆಸರು ಹೇಳಿ ಸರ್, ಎಲ್ಲಿಂದ? ಹಾ, ಹೆಸರು?
5: ನಮ್ಮ ಹೆಸರು ಹೇಮಂತ್ ಅಂತ.
3: ಹಾ, ಕೇಳಿ ಪ್ರಶ್ನೆನ.
5: ಇದು ಸರ್, ಇದು ಇದ್ರದ ಕಾಫಿ ಏನ್ ಸರ್, ಕಾಫಿದು
3: ಕಾಫಿ ಬೆಳೆ ಬಗ್ಗೆ.
5: ಹಾ,
3: ಕೇಳಿ ಪ್ರಶ್ನೆ ಕೇಳಿ,
4: ಹೇಳ್ರಿ.
5: ಕಾಫಿ ಬೆಳೆದಿಲ್ಲ.
4: ಹೌದು, ಬೆಳಗಾವ್ ಕಡೆ ಕಾಫಿ ಬರಲ್ರಿ.
5: ಹೌದು ಸರ್, ನಿಮ್ದು ಫೋನ್ ಸಂಖ್ಯೆ ಒಟ್ಟು ಹಂಗೆ ಇದು ಮಾಡಿ ಸರ್, ಕೊಟ್ಟಿರಿ,
3: ಕೊಡ್ತೇವೆ ಆಮೇಲೆ ಕೊನೆಯಲ್ಲಿ ಕೊಡ್ತೇವೆ. ಪ್ರಶ್ನೆ ಇಲ್ಲವಲ್ಲ? ಓಕೆ ಓಕೆ. ಹಾ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇವತ್ತಿನ ಪುನಶ್ಚೇತನ ಕೃಷಿ ಬಗ್ಗೆ ತಾವು ಹೆಸರು ಹೇಳಿ, ಎಲ್ಲಿಂದ?
6: ಹಲೋ ಸರ್.
3: ಹಾ, ಕೇಳ್ತಾ ಇದೆ, ಮಾತಾಡಿ. ಎಲ್ಲಿಂದ, ಹೆಸರು ಹೇಳಿ?
6: ಚಿನ್ನಣ್ಣ ಸರ್.
3: ಕೇಳಿ ಚಿನ್ನಣ್ಣ ಅವರು, ಪ್ರಶ್ನೆ ಕೇಳಿ. ಕಾಫಿ ಪುನಶ್ಚೇತನದ ಬಗ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು.
6: ಅದೇ, ನಮ್ಮ ಜಮೀನ್ಗೆ ಕಾಫಿ ಹಾಕ್ಬೋದ ಅಂತ ಕೇಳೋಣ ಅಂತ, ಗಿಡ ಸಸಿ ಹಾಕೋಣ ಅಂತ
3: ಹೇಳ್ತಾರೆ ಡಾಕ್ಟರ್ ರುದ್ರೇಗೌಡ ಅವರು.
4: ತಾವು ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ?
6: ಹುಣಸೂರು ತಾಲೂಕು, ಬಿಳಿಕೆರೆ.
4: ಹುಣಸೂರು ತಾಲೂಕು, ಓಕೆ, ಮೈಸೂರು ಜಿಲ್ಲೆ. ಕಾಫಿಗೆ ಹೆಚ್ಚು ತಮಗೆ ಗೊತ್ತಿದ್ದ ಹಾಗೆ ಮಡಿಕೇರಿ, ಚಿಕ್ಕಮಂಗಳೂರು, ಹಾಸನ ಜಿಲ್ಲೆಯ ಸಕಲೇಶ್ಪುರ ಹೆಚ್ಚು ಸೂಕ್ತವಾದಂತ ವಾತಾವರಣ. ಆದ್ರೂ ಕೂಡ ಹುಣಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಕಡೆ ಕಾಫಿ ಹಾಕ್ತಾ ಇದ್ದಾರೆ. ತಮಗೇನು ಮುಖ್ಯವಾಗಿ ಬೇಕಂದ್ರಪ್ಪ, ಇದಕ್ಕೆ ನೆರಳಿನ ವ್ಯವಸ್ಥೆ ಇರಬೇಕು, ಮತ್ತು ಈ ಹೂ ಬಿಡತಕ್ಕಂತ ಸಮಯದಲ್ಲಿ ಮಳೆ ಬರತಕ್ಕಂತ ಸಂಭವ ಹೆಚ್ಚಿರಬೇಕು. ಮಳೆ ಬರದೇ ಇದ್ರೆ ನೀರಾವರಿ ವ್ಯವಸ್ಥೆ ಇದ್ರೆ ನೀವು ಪ್ರಯತ್ನ ಪಡಬಹುದು. ಹುಣಸೂರಲ್ಲಿ ಕೆಲವೊಂದಿಷ್ಟು ರೈತರು ಪ್ರಯತ್ನ ಪಟ್ಟಿದ್ದಾರೆ, ಯಾಕಂದ್ರೆ ನೀವು ಕಾಫಿ ಏರಿಯಾಕ್ಕೆ ಹತ್ರ ಇದ್ದೀರಿ, ಕಾಫಿ ಬೆಳಿಬಹುದು. ತಮಗೆ ನಮ್ಮ ಒಂದು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಯಲ್ಲಿದೆ, ಸುಂಟಿಕೊಪ್ಪ ಇದೆಯಲ್ಲ, ಸುಂಟಿಕೊಪ್ಪದ ಹತ್ರ ಒಂದು ಸ್ಟೇಷನ್ ಇದೆ. ತಮ್ಮ ಜಮೀನಿನ ಒಂದು ಸಂಪೂರ್ಣ ಮಾಹಿತಿ ಒಟ್ಟಿಗೆ ನಮ್ಗೆ ಅಲ್ಲಿ ಉಪಸ್ಥಿತ ಕಾಫಿ ರಿಸರ್ಚ್ ಸಬ್ ಸ್ಟೇಷನ್ ಅಂತಿದೆ, ನೀವು ಅಲ್ಲಿ ಚಟ್ಟಳ್ಳಿಗೆ ಹೋದ್ರೆ ನಮ್ಮ ಸ್ನೇಹಿತರು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒದಗಿಸ್ತಾರೆ.
3: ಓಕೆ, ನಮಸ್ಕಾರ. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ.
7: ನಮಸ್ಕಾರ ಸರ್.
3: ನಮಸ್ಕಾರ, ಪ್ರಶ್ನೆ ಕೇಳಿ.
7: ಮೈಸೂರು ಜಿಲ್ಲೆ ಚಿನ್ನಸಮರ ತಾಲೂಕು ಸ್ವಚ್ಛತೆಯಿಂದ ಮಾದೇಶ್ವರ ಮಾಡೋ ನಮಸ್ಕಾರಗಳು. ನನ್ನ ಪ್ರಶ್ನೆ, ಬಯಲು ಸೀಮೆಯಲ್ಲಿ ಕಾಫಿ ಬೆಳೆ ಸೂಕ್ತವಾದ ತಳಿಗಳು ಯಾವ ಇವು ಇದೆ ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್.

0: ಕೇಳ್ತಾರೆ, ಹೇಳ್ತಾರೆ, ಕೇಳಿ ಉತ್ತರ ಕೊಡ್ತಾರೆ.
1: ಖಂಡಿತವಾಗ್ಲೂ ಕೂಡ ತಾವು ಹೇಳಿದಾಗೆ ತಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ಈ ಕಾಫಿ ಬೆಳೆ ಬಯಲುಸೀಮೆಗೆ ಸೂಕ್ತವಾದಂತ ಬೆಳೆ ಅಲ್ಲ. ತಮಗೆ ಗೊತ್ತಿದ್ದ ಹಾಗೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಲ್ಲಿ ಮಲೆನಾಡಿನಲ್ಲಿ ಬರತಕ್ಕಂತ ಒಂದು ಬೆಳೆ. ಇದಕ್ಕೆ ಕಾಫಿಗೆ ಒಂದು ಅತ್ಯಂತ ಸೂಕ್ತವಾದಂತ ವಾತಾವರಣ ಬೇಕು, ಅಥವಾ ನಾವು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಆದ್ರಿಂದ ಬಯಲುಸೀಮೆಯಲ್ಲಿ ಬರಗಾಲ ಇರತಕ್ಕಂಥ ಪರಿಸ್ಥಿತಿ ಅಥವಾ ಮಳೆ ಕಡಿಮೆ ಆಗ್ತಕ್ಕಂಥ ಭಾಗದಲ್ಲಿ ಹೆಚ್ಚು ನೀರಿನಲ್ತಕ್ಕಂಥ ಪ್ರದೇಶಗಳಲ್ಲಿ ಈ ಕಾಫಿಯನ್ನ ಬೆಳೀಲಿಕ್ಕೆ ಆಗಲ್ಲ, ಪ್ರಯತ್ನ ಪಡೋದು ಬೇಡ.
0: ಕರೆ ಮಾಡೋದಿಕ್ಕೂ ಕೂಡ ತಮಗೆ ಧನ್ಯವಾದಗಳು. ಮುಂದಿನ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ ಕೃಷ್ಣರಂಗ.
2: ಹಲೋ ಸರ್, ನಮಸ್ತೆ ಸರ್. ನಾನು ಬಾಳುಪೇಟೆ ಚಿನ್ನಳ್ಳಿಯಿಂದ ಅಂದ್ರೆ ನಮ್ಮ ಆಲೂರು ತಾಲೂಕು ಹಾಸನ ಜಿಲ್ಲೆ ಬರುತ್ತೆ ಸರ್.
0: ಓಕೆ ಸರ್, ಕೇಳಿ
2: ಸರ್. ನಮ್ಮಲ್ಲಿ ನಾವು ಈಗ ಕಾಫಿ ಬಗ್ಗೆ ಮಾತಾಡ್ತಿದ್ರಿ ನೀವು. ಒಂದು ಎಕರೆ ಕಾಫಿ ಇದೆ ನಮ್ಮಲ್ಲಿ, ಅದು ಮಣ್ಣು ಪರೀಕ್ಷೆ ಮಾಡಕ್ಕೆ ನಮ್ಮ ಹತ್ತಿರ ಸ್ಥಳ ಅಂದ್ರೆ ಇಲ್ಲಿ ಸಕಲೇಶ್ಪುರ ಇದೆ. ಅವ್ರು ಬಂದು ಮಣ್ಣಿನ ಪರೀಕ್ಷೆಯಲ್ಲಿ ಸ್ಥಳದಲ್ಲೇ ಮಾಡಲ್ವ ಸರ್, ನಾವು ಅಲ್ಲಿಗೆ ತಗೊಂಡೋಗ್ಬೇಕಾ ಏನು ಅಂತ ಮಾಹಿತಿ.
1: ಸರಿ ಸರಿ ಸರಿ, ತಾವು ಬಾಳುಪೇಟೆ ಅಂದ್ರೆ ನೀವು ಕಾಫಿ ಏರಿಯಾದವರೇ. ತಮಗೆ ಹತ್ರದಲ್ಲಿ ನಮ್ದು ಹಿರಿಯ ಸಂಪರ್ಕಾಧಿಕಾರಿಗಳಂತ ಸಕಲೇಶ್ಪುರದಲ್ಲಿ ಆಫೀಸ್ ಇದೆ, ಜೊತೆಗೆ ಮಡಸಾಗರ್ ಮಡಸಾಗರದಲ್ಲಿ ಆಫೀಸ್ ಇದೆ. ನಾವು ತಾವು ಸುಮಾರು ಜನ ಸೇರಿದ್ರೆ, ನಿಮ್ಮ ಗ್ರಾಮದಲ್ಲಿ ಒಂದು 20-25 ಜನ ನೀವು ಸೇರಿಸ್ತೀನಂದ್ರೆ ನಮ್ಮ ಹಿರಿಯ ಸಂಪರ್ಕಾಧಿಕಾರಿಗಳು ತಮ್ಮಲ್ಲೇ ಬಂದು ಕೂಡ ಸ್ಥಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣಿನ ಪರೀಕ್ಷೆದು ಅದ್ರದ್ದು ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, PH ಅಂತ ಹೇಳ್ತೀವಿ, ಅದ್ರದ್ದು ರಿಸಲ್ಟ್ ಅನ್ನು ಅಲ್ಲೇ ಕೊಟ್ಟು ತಮ್ಗೆ ಏನ್ ಮಾಡ್ಬೇಕಂತ ಹೇಳ್ತಾರೆ. ಮಣ್ಣಲ್ಲಿ ಇರತಕ್ಕಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅನ್ನ ನಾವು ಪ್ರಯೋಗದಲ್ಲಿ ಪರೀಕ್ಷೆ ಮಾಡ್ಬೇಕಾಗತ್ತೆ. ಉಳಿದಂತ ಸ್ವಲ್ಪ ಪ್ರಮಾಣದ ಮಣ್ಣನ್ನ ಲ್ಯಾಬೊರೇಟ್ರಿ ತಂದು ಪರೀಕ್ಷೆ ಮಾಡಿ ಉಳಿದ ರಿಸಲ್ಟ್ ಕೊಡ್ತಾರೆ. ಮಣ್ಣಿನ ರಸಸಾರ ಅಲ್ಲೇ ಸ್ಥಾನಿಕವಾಗಿ ತಿಳಿಸಿ ನಿಮ್ಗೆ ಏನ್ ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ. ಆದ್ರೆ ನೀವು ಒಂದು ಮಾಡ್ಬೇಕಾದದ್ದು ಅಂದ್ರೆ ನೀವು ಜನ ಸೇರಿಸ್ಬೇಕು. ನೀವು ಜನ ಸೇರಿಸಿ ಮಣ್ಣು ತೊಗೊಂಬರ್ತೀವಿ ಅಂದ್ರೆ ನಮ್ಮ ವಿಜ್ಞಾನಿಗಳು ನಿಮ್ಮ ಊರಿಗೆ ಬಂದು ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕಾಫಿ ಮಂಡಳಿಯಲ್ಲಿ ಇದೆ.
2: ಹೌದು ಸರ್. ಓಕೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈ ನಮ್ಮ ಇಲ್ಲಿ ಈ ನಮ್ಮ ಪುಟ್ಟ ಗ್ರಾಮ ಬರುತ್ತೆ, ಚಿನ್ನಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಅಲ್ಲ ಸರ್,
0: ಹೇಳಿ
2: ಸರ್. ಪುಟ್ಟ ಗ್ರಾಮ ಇದೆ, ಅಲ್ಲಿ ನಾವು ಒಂದು 20 ಜನ ಮಣ್ಣಿನ ಪರೀಕ್ಷೆ ಮಾಡ್ತಿದೀವಿ. ನಾವು ಬನ್ನಿ ಪ್ರಾಯೋಗಿಕವಾಗಿ ಸರ್ಕಾರದಿಂದ ನಮ್ಮ ಇದ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ರೆ, ನಿಮ್ ನಾವು ಮಡಸಾಗರ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇಲ್ಲ ಸಕಲೇಶ್ಪುರ ಮಾಡ್ಬೇಕು?
1: ಮಡಸಾಗರದಲ್ಲಿ ನಮ್ಮ ಹಿರಿಯ ಸಂಪರ್ಕ ಅಧಿಕಾರಿಗಳು ಡಾಕ್ಟರ್ ರಂಜಿತ್ ಕುಮಾರ್ ಅಂತಿದ್ದಾರೆ. ರಂಜಿತ್ ಕುಮಾರ್ ಅವರಿಗೆ ನೀವು ಒಂದು ರಿಕ್ವೆಸ್ಟ್ ಮಾಡಿದ್ರೆ, ನೀವು ದೂರವಾಣಿ ಮುಖಾಂತರ ಆಗಬಹುದು, ನೀವು ಪತ್ರ ಬರೆದ್ರು ಕೂಡ ನಮ್ಮ ವಿಜ್ಞಾನಿಗಳ ಮುಖಾಂತರ ಅವರು ನಿಮ್ಗೆ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ನೀವು ಮಡಸಾಗರಕ್ಕೆ ಹೋಗಿ ಭೇಟಿ ಆದ್ರೆ ಸಾಕು, ಉಳಿದ ವ್ಯವಸ್ಥೆ ನಾವೆಲ್ಲ ಮಾಡ್ತೀವಿ.
2: ಸರಿ ಸರ್, ಲಾಸ್ಟ್ ನಿಮ್ಮ ಮೊಬೈಲ್ನ ಸಂಖ್ಯೆ ದಯವಿಟ್ಟು
0: ಕೊಡ್ತೇವೆ. ಕೊಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಕಾಫಿ ಕೃಷಿಯ ಪುನಶ್ಚೇತನ ಕಾರ್ಯಕ್ರಮ. ಹಲೋ,
2: ನಮಸ್ಕಾರ ಸರ್.
0: ನಮಸ್ಕಾರ, ಹೆಸರು ಹೇಳಿ.
2: ಮಾತಾಡೋದು ಮಂಗಳೂರಿಂದ.
0: ಕೇಳಿ ನಮಸ್ಕಾರ
2: ಸರ್. ನಮ್ಮೊಬ್ರು ಫ್ರೆಂಡ್ ಅವ್ರದ್ದು ಮಡಿಕೇರಿಯಲ್ಲಿ ತೋಟ ಇದೆ ಕಾಫಿದು. ಬಟ್ ಅದರಲ್ಲಿ ಯಾವ ಟೈಪ್ ಇದೆ ಕೀಟನಾಶಕ ಯೂಸ್ ಮಾಡ್ಬೇಕಂತ ತಮ್ಮ ಹತ್ರ ಕೇಳ್ಬೇಕಿತ್ತು ಸರ್.
1: ಯಾವ ತಳಿ ಇದೆ ಮಡಿಕೇರಿಯಲ್ಲಿ, ಯಾವ ಭಾಗದಲ್ಲಿ ಇದೆ ತಮ್ಮ ಸ್ನೇಹಿತರ ತೋಟ?
2: ಮಡಿಕೇರಿಯಲ್ಲಿ ವಿರಾಜಪೇಟೆ ಹತ್ರ ಇದೆ.
1: ಓಕೆ, ಅಂದ್ರೆ ರೋಬಸ್ಟಾ ಕಾಫಿ ಇರುತ್ತೆ ಅಲ್ಲಿ ವಿರಾಜಪೇಟೆಯಲ್ಲಿ. ರೋಬಸ್ಟಾದಲ್ಲಿ ಒಂದು ಹೇಳಿಕ್ ಇಷ್ಟಪಡ್ತೀನಿ, ಸಾಮಾನ್ಯವಾಗಿ 99% ಪ್ರತಿಶತ ಬೆಳೆಗಾರರು ಯಾವುದೇ ಸಿಂಪರಣೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಬರ್ತಕ್ಕಂಥದ್ದು ಒಂದು ಬೆರಿ ಬೋರರ್ ಬರುತ್ತೆ, ಅದಕ್ಕೆ ಪರಿಸರಾತ್ಮಕ ಪದ್ಧತಿಗಳು ತುಂಬಾ ಟ್ರಾಪ್ಸ್ ಅಂತ ಇದೆ ನಮ್ಮಲ್ಲಿ, ಬೆಲೆ ಆಕರ್ಷಕಗಳ ಟ್ರಾಪ್ಸ್ ಅನ್ನು ಹಾಕಿದ್ರೆ ಖಂಡಿತ ಕಂಟ್ರೋಲ್ ಆಗುತ್ತೆ. ಈ ಹೆಚ್ಚು ಮಳೆಯಾಗಿ ಕೊಳೆ ರೋಗ ಇದ್ರೆ ಅದಕ್ಕೆ ಮಳೆಗಾಲ ಪೂರ್ವದಲ್ಲಿ ಬೋರ್ಡೋ ಮಿಕ್ಸ್ಚರ್ ಅಂತ, ಬೋರ್ಡೋ ದ್ರಾವಣ 5% ಅಥವಾ ತುಂಬಾ ಬೆಳೆ ಮಳೆ ಉದುರ್ತು ನಿಮ್ದು ಕಾಯಿ ಉದುರ್ತಾ ಇದ್ರೆ 1% ಬೋರ್ಡೋ ದ್ರಾವಣ.
2: ಮಳೆಗಾಲದಲ್ಲಿ ಫಸಲು ಹಾಳಾಗೋಗಿತ್ತು ಒಂದು 20%. ಆದ್ರಿಂದ ಅವ್ರು ನನ್ಗೆ ಈ ಮಾತನ್ನ ಕೇಳಿದ್ರು ತಮ್ಮ ಹತ್ರ. ಇನ್ನೊಂದೇನಂದ್ರೆ ಸರ್, ಇದ್ರ ಬಗ್ಗೆ ನನ್ಗೆ ಡಿಟೇಲ್ ಆಗಿ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗುತ್ತಾ ಸರ್? ಯಾವ ತರ ಕೀಟನಾಶಕವನ್ನು ಸಿಂಪಡಿಸ್ಬೇಕು ಮತ್ತೆ ಎಷ್ಟು ಸಾರಿ, ಅದ್ರ ಪ್ರೊಸೀಜರ್ ಏನಂತ?
1: ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಮ್ಗೆ ಒಂದು ಸ್ಪಷ್ಟತೆ ಮಾಡ್ಲಿಕ್ಕೆ ಹೇಳ್ತೀನಿ, ಇಲ್ಲಿ ಯಾವುದೇ ಕೀಟನಾಶಕದ ಅವಶ್ಯಕತೆ ಇಲ್ಲ. ಕಾಯಿ ಉದುರ್ತಕ್ಕಂಥದ್ದು ರೋಗದಿಂದ, ರೋಗ ಮತ್ತು ನಾವು ಕೀಟಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ತಿಳ್ಕೋಬೇಕಾಗತ್ತೆ. ಇಲ್ಲಿ ರೋಬಸ್ಟದಲ್ಲಿ ಕೀಟನಾಶಕದ ಅವಶ್ಯಕತೆ ಇಲ್ಲ. ಶಿಲೀಂಧ್ರ ನಾಶಕ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪರಿಸರಾತ್ಮಕವಾದಂಥ ವ್ಯವಸ್ಥೆಗಳಿದ್ದಾವೆ. ಮುಖ್ಯವಾಗಿ ಮಳೆ ಕಾಲದ ಪೂರ್ವದಲ್ಲಿ ಅವರು ಬೋರ್ಡೋ ದ್ರಾವಣ ಹೊಡೆದ್ರೆ ಕಾಯಿ ಉದುರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲಪ್ಪ ಬೋರ್ಡೋ ದ್ರಾವಣ ಹೊಡೆದಿಲ್ಲ, ಕಾಯಿ ಉದುರ್ತಾ ಇದೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಕಾಯಿ ಉದುರ್ತಕ್ಕಂಥ ಪ್ರದೇಶಕ್ಕೆ ಮಾತ್ರ ಟ್ರಿಬುಕೋನಾಜಾಲ್ ಅಂತೇಳಿ

0: ಅಂತರ್ವ್ಯಾಪ್ತಿ ಶಿಲೀಂಧ್ರನಾಶಕ ಇದೆ ತಮಗೆ,
1: ಯಾವ
0: ಶಿಲೀಂಧ್ರನಾಶಕ ಟುಬುಕೋನಾಜೋಲ್ ಅಂತ ಇದೆ, ಮಾರ್ಕೆಟ್ ನಲ್ಲಿ ಇದೆ, ಮಾರ್ಕೆಟ್ ನಲ್ಲಿ ಸಿಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ನಮ್ದು ಹಿರಿಯ ಸಂಪರ್ಕ ಅಧಿಕಾರಿಗಳ ಕಚೇರಿ ಗೋಣಿಕೊಪ್ಪಲ್ ಬರುತ್ತೆ. ನಾವು ಪೊನ್ನಂಪೇಟೆಗೆ ಹೋಗ್ತೀವಲ್ಲ, ಗೋಣಿಕೊಪ್ಪದ ಅಲ್ಲಿ ಅದೇ ದಾರಿಯಲ್ಲಿ ನಮ್ದು ಆಫೀಸ್ ಇದೆ, ಶ್ರೀ ವಿರಾಜಪೇಟೆ ಆಫೀಸ್ ಇದೆ. ನಿಮ್ಮ ಬೆಳೆಗಾರ ನೀವು ಅಲ್ಲಿ ಹೋದ್ರೆ ನಮ್ಮ ಸ್ನೇಹಿತರು ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಒದಗಿಸಿಕೊಡ್ತಾರೆ.
1: ತುಂಬಾ ಧನ್ಯವಾದ ಸರ್, ತುಂಬಾ ಧನ್ಯವಾದ.
2: ನಮಸ್ಕಾರ, ತಂಗು ಕೂಡ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
3: ಹಲೋ ನಮಸ್ತೆ ಸರ್.
2: ನಮಸ್ಕಾರ
3: ಸರ್, ನಮ್ದು ಹಾಸನ ಜಿಲ್ಲಾ ಕೃಷ್ಣಪುರ ತಾಲೂಕ್ ಸರ್, ಬೆಳಗೋಡು ಅಂತ.
2: ಹಾ ಹೇಳಿ ಬೆಳಗೋಡು ಅವರೇ,
0: ಹೇಳ್ರಿ ಪ್ರಶ್ನೆ ಕೇಳಿ.
3: ಕಾಫಿ ಸರ್, ಕಾಫಿ ಬಗ್ಗೆ ಎಷ್ಟು ದಿನ ಇದು ಮಾಡ್ಬೋದು ಸರ್? ಗಿಡಗಳು ಹಚ್ಚಿದ ಸರ್, ಎಷ್ಟು ದಿನಕ್ಕೆ ಬರ್ಬೋದು
0: ಅಲ್ಲಿ? ಯಾವಾಗ ನೀವು ಹಚ್ಚಿರಿ ಗಿಡ, ಯಾವಾಗ ನಾಟಿ ಮಾಡಿದಿರಿ?
3: ನಾವು ಈಗ ಒಂದು ಮೂರ್ ನಾಲ್ಕು ತಿಂಗಳಾಯ್ತು ಸರ್.
0: ಮೊದ್ಲೇ ಬೆಳೆ ಬರ್ಬೇಕಂದ್ರೆ ನಾಲ್ಕು ವರ್ಷ ಬೇಕ್ರಿ.
3: ನಾಲ್ಕು ವರ್ಷ ಸರ್?
0: ಹೌದ್ರಿ, ಮೂರನೇ ವರ್ಷಕ್ಕೆ ಹೂ ಬರುತ್ತೆ, ಹೂವನ್ನ ಚೂಟಬೇಕಾಗತ್ತ. ಅದು ಗಿಡ ಇದು ಒಂದ್ ವರ್ಷ ಎರಡ್ ವರ್ಷದ ಬೆಳೆ ಅಲ್ಲ, ಬಹುವಾರ್ಷಿಕ ಬೆಳೆ. ಅದು ಸದೃಢವಾಗಿ ನೀವು ನಿರ್ಮಾಣ ಮಾಡ್ಬೇಕಂದ್ರೆ ಮೊದ್ಲೇ ಬಂದದ್ದು ಡಿ ಬಡ್ಡಿಂಗ್ ಮಾಡ್ಬೇಕಾಗತ್ತ. ಪೂರಾ ಗಿಡ ಚೆನ್ನಾಗಿ ಸದೃಷ್ಟ ಆದ ನಂತರ ಬೆಳೆ ತಗೊಳ್ಳೋದು ಉತ್ತಮ. ನಾಲ್ಕನೇ ವರ್ಷಕ್ಕೆ ಒಂದೇ ಬೆಳೆ ತಗೋಬಹುದು.
2: ಹೌದೌದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಹಲೋ ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಡಾಕ್ಟರ್ ರುದ್ರಗೌಡ ಅವರೇ, ಈಗ ಕಾಫಿ ತೋಟಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ?
0: ಇದು ಒಂದು ಉತ್ತಮವಾದಂತ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಕಾಫಿಯಲ್ಲಿ ಸಾಮಾನ್ಯವಾಗಿ ನಾವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೀತಾ ಇರ್ತೀವಿ, ಆದ್ರಿಂದ ಮಣ್ಣಿನ ಸವಕಳಿಗಳು ಹೆಚ್ಚಾಗ್ತಾ ಇರುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ರೈತರು, ರೈತ ಬಾಂಧವರು ಅಥವಾ ಬೆಳೆಗಾರ ಬಾಂಧವರು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅದರಿಂದ ಮೊದಲೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಬಾಹ್ಯಾಕಾಶ ಆಧಾರಿತ ನಾಟಿ ಪದ್ಧತಿ ಅಂತ ಕಂಟೂರ್ ಪ್ಲಾಂಟಿಂಗ್ ಅಲಾಂಗ್ ವಿತ್ ಕಂಟೂರ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕು. ತೊಟ್ಟಿಲಿ ಗುಂಡಿಗಳನ್ನು ಕಾಫಿ ಬೆಳೆಗಾರರಿಗೆ ಪ್ರಚಲಿತ ಗೊತ್ತಿರತಕ್ಕಂಥ ಪದ್ಧತಿ ಅಂದರೆ ಕರ್ಡಲ್ ಪಿಟ್ ಅಥವಾ ತೊಟ್ಟಿಲು ಗುಂಡಿಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಕವರ್ ಕ್ರಾಪ್ ಅಥವಾ ಮುಚ್ಚಗತೆ ಕವರ್ ಡಿಗ್ಗಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡೋದು. ಸೂಕ್ತ ಒಳಚರಂಡಿ ಕಾಲುವೆಗಳನ್ನು ಮಾಡೋದ್ರ ಮುಖಾಂತರ, ಕೃಷಿ ಹೊಂಡಗಳನ್ನು ಮಾಡೋದ್ರ ಮುಖಾಂತರ ನೆಲ ಮುಚ್ಚುವ ಬೆಳೆಗಳು ಅಥವಾ ಕವರ್ ಕ್ರಾಪ್ಸ್ ಅಂತ ಹೇಳಿ
2: ನೀರಿನ ಸಂರಕ್ಷಣೆ
0: ಮಾಡಬಹುದು.
2: ಒಂದು ಕರೆ ತೆಗೆದುಕೊಳ್ಳೋಣ. ಹೆಸರೇಳಿ ಸರ್, ಎಲ್ಲಿಂದ?
4: ಹಲೋ
2: ಹೇಳಿ.
4: ನಮಸ್ತೆ ಸರ್, ನಂಜುಗಡಿಂದ ಮಹೇಶ್ ಅಂತ ಮಾತಾಡ್ತಾ.
2: ಕೇಳಿ ಮಹೇಶ್ ಅವ್ರ ಪ್ರಶ್ನೆನ.
4: ಸರ್ ಎರಡು ಪ್ರಶ್ನೆ ಇದೆ,
2: ಕೇಳಿ.
4: ಮೊದಲನೇದು, ಈ ಕಾಫಿ ಬೆಳೆಗೆ ಸೂಕ್ತವಾದ ಜಿಲ್ಲೆಗಳು ಯಾವುವು ಅಂತ ಸರ್.
0: ಒಳ್ಳೆ ಪ್ರಶ್ನೆ.
4: ಇನ್ನೊಂದು ಸರ್, ಕಾಫಿ ಬೆಳೆಗಾರರಿಗೆ ಸರ್ಕಾರ ಮತ್ತು ನಿಮ್ಮ ಕಾಫಿ ಬೋರ್ಡಿಂದ ಕಾಫಿ ಬೆಳೆಗಾರರ ಕ್ಷೇಮಾಭಿವೃದ್ಧಿಗೆ ಏನೇನು ಅನುಕೂಲತೆಗಳು ಸಿಗ್ಬೋದು ಅಂತ.
2: ಓಕೆ, ಎರಡಕ್ಕೂ ಉತ್ತರ ಕೊಡ್ತಾರೆ.
0: ಖಂಡಿತ ಮಹೇಶ್ ಅವರೇ, ಮೊದಲೇದಾಗಿ ತಮಗೆ ಗೊತ್ತಿರುವ ಹಾಗೆ ಕಾಫಿಯನ್ನ ಸೂಕ್ತ ವಾತಾವರಣ ಒಂದು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳಿಬೇಕಾಗತ್ತೆ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನೋಡೋದಾದ್ರೆ ಮಡಿಕೇರಿಯಲ್ಲಿ ಎಲ್ಲ ತಾಲೂಕಿನಲ್ಲಿ ಬೆಳಿತೀವಿ, ಚಿಕ್ಕಮಗಳೂರಿನಲ್ಲಿ, ಚಿಕ್ಕಮಗಳೂರು, ಮೂಡಿಗೆರೆ, ಎನ್ ಆರ್ ಪುರ, ಶೃಂಗೇರಿ, ಕೊಪ್ಪ ತಾಲೂಕಿನಲ್ಲಿ ಹೆಚ್ಚು ಕಾಫಿ ಇದೆ, ಮತ್ತು ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರದಲ್ಲಿ ನಾವು ಕಾಫಿಯನ್ನ ಬೆಳಿಬಹುದು.
4: ಮೈಸೂರು ಚಾಮರಾಜನಗರ ಭಾಗಕ್ಕಿಲ್ವಾ ಸರ್?
0: ಮೈಸೂರು ಚಾಮರಾಜನಗರ ಬಿಹಾರ್ ಹಿಲ್ಸ್ ನಲ್ಲಿ ಕಾಡಿನಲ್ಲಿ, ನಮ್ದು ಟುವರ್ಡ್ಸ್ ಬಂಡೀಪುರ ಫಾರೆಸ್ಟ್ ಏರಿಯಾ ಕಡೆ ಬಾರ್ಡರ್ ಇದೆಯಲ್ಲ ಅಲ್ಲಿ ಬರುತ್ತೆ. ತುಂಬಾ ಪ್ಲೇನ್ ಇದ್ರೆ ಬರಲ್ಲ, ಪ್ಲೇನ್ ಏರಿಯಾದಲ್ಲಿ ನೆರಳಿರಲಿಲ್ಲ ಅಂದ್ರೆ ಬೆಳೆಯೋದು ಬೇಡ. ತಮ್ದು ಎರಡನೇ ಪ್ರಶ್ನೆ, ಕಾಫಿ ಮಂಡಳಿಯಿಂದ ಏನೆಲ್ಲ ಸೌಲಭ್ಯಗಳಿದೆ ಅಂತೇಳಿ. ಇದು ಬೇರೆ ಕಾಫಿ ಈ ಬೋರ್ಡ್ ಏನ್ ಮಾಡುತ್ತಪ್ಪ ಅಂದ್ರೆ, ಕೃಷಿ ಇಲಾಖೆಗೆ ಇಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಕಾಫಿ ಮಂಡಳಿಯಿಂದ ಕಾಫಿ ಬೆಳೆಯಿಂದ ಹಿಡಿದು ರಫ್ತಾಗುವವರೆಗೂ ಕೂಡ ಎಲ್ಲ ಹಂತದಲ್ಲಿ ಕೂಡ ಬೆಳೆಗಾರರಿಗೆ ಸೌಲಭ್ಯಗಳಿದೆ. ಒಂದು ಸಂಶೋಧನಾ ಸಂಸ್ಥೆಯಿಂದ ತಾಂತ್ರಿಕಗಳ ಮಾಹಿತಿ ಸಿಗುತ್ತೆ, ಮತ್ತು ಸಹಾಯಧನ ಬೇರೆ ಬೇರೆ ಹಂತ, ಮರು ನಾಟಿ ಮಾಡೋದಾಗಿರ್ಬೋದು, ನೀರಿನ ಸಂರಕ್ಷಣೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಬೇಕಾಗತಕ್ಕಂಥ ಯಾಂತ್ರೀಕರಣದ ವ್ಯವಸ್ಥೆ ಆಗಿರ್ಬೋದು, ಮತ್ತು ನೀವು ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ಮಾರುಕಟ್ಟೆಗೆ ನೀವು ಎಫ್ ಇ ಒ ಮಾಡಿಕೊಂಡು ಮಾರುಕಟ್ಟೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಸಹಾಯಧನ ಇದೆ. ನಿಮಗೆ ತರಬೇತಿ ಕಾರ್ಯಕ್ರಮಗಳು, ನೀವು ನೀವೇ ಬೆಳೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೆ ಕೂಡ ಅದಕ್ಕೂ ಕೂಡ ಸೌಲಭ್ಯ. ಪ್ರತಿಯೊಂದು ಹಂತದಲ್ಲಿ ಬೆಳೆ ಬೆಳೆದ್ರ ಜೊತೆಗೆ ಅದರ ಮೌಲ್ಯ ಹೆಚ್ಚು ಮಾಡಿ ವಿದೇಶಕ್ಕೆ ರಫ್ತು ಮಾಡೋದು ಅಥವಾ ನೀವು

0: ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಮಾಡ್ತೀನಿ ಕೂಡ ಅದಕ್ಕೆ ತುಂಬಾ ಕಾರ್ಯಕ್ರಮಗಳಿದೆ. ಎಲ್ಲ ಹಂತದಲ್ಲಿ ಕೂಡ ಕಾಪು ಮಂಡಳಿಯಿಂದ ಬೆಳೆಗಾರರಿಗೆ ಸಹಾಯಧನ ವ್ಯವಸ್ಥೆ ಇದೆ.
1: ಇಷ್ಟೆಲ್ಲ ಉತ್ತೇಜನ ಇದೆ ಅಂತ ಇವತ್ತೇ ಸರ್ ಗೊತ್ತಾಯ್ತು, ತುಂಬಾ ಟೈಮ್.
2: ಧನ್ಯವಾದ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ? ಆಗ್ಲೇ ನಾವು ಕೇಳ್ತಾ ಇದ್ವಿ, ಕಾಫಿ ಬೆಳೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ್ಯಾವ ಕ್ರಮ ಕೈಗೊಳ್ಳಬಹುದು ಅಂತ ಇನ್ನು ಸ್ವಲ್ಪ ಮಾಹಿತಿ ಕೊಡಿ ಇದ್ರ ಮೇಲೆ.
0: ಖಂಡಿತವಾಗಿ ಇದು ಮುಖ್ಯವಾದಂತ ಪ್ರಶ್ನೆ. ಮಣ್ಣಿನ ನಾವು ಕಂಟಿನ್ಯೂಸ್ ಸಾಯಿಲ್ ಮಾಯಿಶ್ಚರ್ ಎನ್ಶೂರಿಂಗ್ ದಿ ಅವೈಲೇಬಿಲಿಟಿ ಅಂತ ಹೇಳೋದು. ಮಣ್ಣಿಗೆ ಗಿಡಕ್ಕೆ ಯಾವಾಗ ನಾವು ತೇವಾಂಶ ಬೇಕು, ಆ ಒಂದು ತೇವಾಂಶ ಹಿಡಿದುಕೊಂತ ಪದ್ಧತಿಗಳು ಅಂದ್ರೆ ಕಾಫಿ ತೋಟಗಳಲ್ಲಿ ತುಂಬಾ ತ್ಯಾಜ್ಯಗಳು ಬಂದಿರುತ್ತೆ, ಅಲ್ಲೇ ನಾವು ತ್ಯಾಜ್ಯಗಳನ್ನ ಸದ್ಬಳಕೆ ಮಾಡುವ ಹಾಗೆ ಅಂದ್ರೆ ಅಲ್ಲೇ ಒಂದು ಚೆನ್ನಾಗಿ ಕಳೆತು ಮಣ್ಣಿನ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾದ್ರೆ ಮಣ್ಣಿನ ನೀರು ಇಡತಕ್ಕಂತ ಪದ್ಧತಿ ಕೂಡ ಹೆಚ್ಚಾಗುತ್ತೆ. ತೊಟ್ಟಿಲು ಗುಂಡಿ ಇರಬಹುದು, ಕವರ್ ಕ್ರಾಪ್ಸ್ ಆಗಿರ್ಬೋದು, ಮತ್ತು ಹೆಚ್ಚು ಮಳೆಗಾಲದಲ್ಲಿ ಕಾಫಿ ಬೆಳೀತಕ್ಕಂತ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುತ್ತಿರುತ್ತೆ, ಅದನ್ನ ಒಂದ್ ಕಡೆ ಸಂಗ್ರಹಿಸಿಟ್ಟು ಬೇಸಿಗೆ ಕಾಲದಲ್ಲಿ ಹೂ ಮತ್ತು ಹಿಮ್ಮಳೆಗೆ ಉಪಯೋಗಿಸಿಕೊಳ್ಳತಕ್ಕಂಥದ್ದು ಅತಿ ಮುಖ್ಯ.
2: ಹಲೋ, ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
3: ನಾವು ಹಾವೇರಿ ಸರ್.
2: ಹಾವೇರಿಯಿಂದ ಕೇಳಿ ಪ್ರಶ್ನೆ.
3: ನಮ್ಮ ಇಲ್ಲಿ ಮರಡಿ ಪ್ರದೇಶ ಐತಲ್ಲ, ಅಲ್ಲಿ ಕಾಫಿ ಬೆಳಿಬಹುದ್ರಿ ಅಂತ.
0: ಬೇಡ್ರಿ, ಹಾವೇರಿ ಕಡೆ ಪ್ರಯತ್ನ ಮಾಡೋದು ಬೇಡ, ಅಲ್ಲಿ ಸರಿ ಬರಲ್ಲ. ಗಿಡ ಬರ್ತ್ರಿ, ಗಿಡ ಬಂದು ಅದು ಹೂ ಆಗ್ಬೇಕು, ಹೂ ಆಗಿ ಕಾಯಿ ಕಟ್ಬೇಕಂದ್ರ ಅಷ್ಟು ಚೆನ್ನಾಗಾಗಲ್ಲ, ಕಾಫಿ ಕ್ವಾಲಿಟಿ ಇರಲ್ಲ. ಮಳೆಗಾಲದ ಈ ಚಿಕ್ಕಮಂಗಳೂರು ಮಡಿಕೇರಿ ಕಡೆ ಬಂದಂಗ ಕಾಫಿ ಬರಲ್ಲ. ಪ್ರಯತ್ನ ಮಾಡೋದು ಬೇಡ ಅನ್ಸುತ್ತೆ. ಬೇಡ್ರಿ,
2: ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದು ಬೆಳೆ ಕೈ ಸಿಗೋದಿಲ್ಲ ಅಂತ, ಗಿಡ ಬೆಳೀತದೆ. ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಳ್ಳಿ, ಎಲ್ಲಿಂದ? ಹಲೋ, ಡಾಕ್ಟರ್ ರುದ್ರಗೌಡ ಅವರೇ, ಅವಾಗ ನಾವು ಕೇಳಿದ್ವಿ ಪುನಶ್ಚೇತನ ಕೃಷಿಯಿಂದ ದೊರೆಯುವ ಆರ್ಥಿಕ ಪ್ರಯೋಜನಗಳೇನು?
0: ಮುಖ್ಯವಾಗಿ ಇದು ಒಂದು ಕೂಡ ಉತ್ತಮ ಪ್ರಶ್ನೆ ಅಂತಾನೆ ಹೇಳ್ಬೋದು. ಪುನಶ್ಚೇತನ ಕೃಷಿಯಿಂದ ತುಂಬಾ ಆರ್ಥಿಕ ಪ್ರಯೋಜನಗಳನ್ನು ನಾವು ರೈತರು ಪಡಿಬಹುದು. ಪುನಶ್ಚೇತನ ಕಾಫಿ ರೈತರಿಗೆ ಕೆಲವೊಂದಿಷ್ಟು ಉದಾಹರಣೆಗೆ ಹೇಳೋದಾದ್ರೆ ಹೆಚ್ಚು ಸ್ಥಿರವಾದ ಉತ್ಪಾದನೆ, ಸಸ್ಟೈನೇಬಲ್ ಲೀಡ್ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ. ಇಲ್ಲಿ ನಾವು ಡೈವರ್ಸಿಫಿಕೇಶನ್ ಇರೋದ್ರಿಂದ, ಜೀವ ವೈವಿಧ್ಯತೆ ಇರೋದ್ರಿಂದ ಬೇರೆ ಬೇರೆ ಮೂಲಗಳಿಂದ ಕೂಡ ನಾವು ಆದಾಯನ ಪಡಿಬಹುದು. ಮತ್ತು ಮುಖ್ಯವಾಗಿ ಹೊರಗಿನಿಂದ ಬರ್ತಕ್ಕಂಥ ಇನ್ಪುಟ್, ಎಕ್ಸ್ಟರ್ನಲ್ ಇನ್ಪುಟ್ ಅಂತ ಏನಿತ್ತು, ಹೊರಗಿನಿಂದ ಬರ್ತಕ್ಕಂಥ ಒಳ್ಳೆ ಸುರಿಗಳನ್ನು ನಾವು ಕೂಡ ಕಡಿಮೆ ಮಾಡಬಹುದು. ಸ್ಥಾನಿಕವಾಗಿ ಸೇರ್ತಕ್ಕಂಥ ಕೃಷಿ ಸಂಪನ್ಮೂಲಗಳನ್ನು ಕೂಡ ನಾವು ಸದ್ಬಳಕೆ ಮಾಡ್ಕೋಬಹುದು. ಅತಿ ಮುಖ್ಯವಾಗಿ ಹವಾಮಾನ ಸಂಬಂಧಿತ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯ, ಕ್ಲೈಮೇಟ್ ರಿಸಿಲಿಯನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಬಹುದು. ತೋಟದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ನಾವು ಉತ್ಪಾದಕರನ್ನು ಕಾಪಾಡ್ಕೋಬಹುದು.
2: ಹೆಸರೇಳಿ ಸರ್, ಎಲ್ಲಿಂದ?
4: ನಮಸ್ತೆ,
2: ನಮಸ್ಕಾರ
4: ಸರ್. ನಾ ಬೆಳಗಾವಿ ಜಿಲ್ಲೆ ರಾಯಭಾರ ತಾಲೂಕು ಮೂಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ.
2: ಕೇಳಿ ಹಿರೇಮಠ ಅವ್ರ ಪ್ರಶ್ನೆನ.
4: ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ನಾವು ಕೂಡ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಕಾಫಿಯನ್ನ ಬೆಳೆಯಬಹುದು ಅಂತ ಒಂದು ಪ್ರಶ್ನೆ ಇರುತ್ತೆ ಸರ್.
2: ಕೇಳ್ತಾ ಉತ್ತರ ಕೊಡ್ತಾರೆ ಡಾಕ್ಟರ್ ರುದ್ರಗೌಡ ಅವರಿದ್ದಾರೆ.
0: ಶಿವಲಿಂಗಯ್ಯನವ್ರು ಬೇಡ, ನಿಮ್ಗೆ ಕಬ್ಬ ಸೂಕ್ತ, ಕಬ್ಬ ಬೆಳೀರಿ, ಕಾಫಿ ಬೇಡ್ರಿ.
4: ಡಾಕ್ಟ್ರಿ,
0: ಕಾಫಿ ಯಾಕಂದ್ರಿ, ಇದಕ್ಕೆ ಮುಖ್ಯವಾಗಿ ನೆರಳು ಬೇಕು. ಬೇಸಿಗೆ ವಾರ್ಷಿಕ 32 ತಾಪಮಾನ ಇರಬೇಕು, ಟೆಂಪರೇಚರ್ ಉಷ್ಣಾಂಶ ಅಂತ ಹೇಳ್ತೀವಲ್ರಿ, 32 ಡಿಗ್ರಿ ಸಿಂಚ ಹೆಚ್ಚಿಗೆ ಹೋತಂದ್ರೆ ಗಿಡ ಹೂ ಆಗಿ ಪರಾಗಸ್ಪರ್ಶ ಹೊಂದಿ ಕಾಯಿ ಕಟ್ಟುವುದಾಗ್ಲಿ ಅದ್ರ ಬರ್ತಕ್ಕಂಥ ಗುಣಮಟ್ಟ ಬರಲ್ರಿ. ನಮ್ಮ ಭಾಗದಾಗ ಏನಾಗುತ್ತೆ, ಅಲ್ಲಿ ಹೆಚ್ಚು ಬಿಸಿ ಉಷ್ಣಾಂಶ ಟೆಂಪರೇಚರ್ ಹೆಚ್ಚಿಗಿರುತ್ತೆ. ಆದ್ರಿಂದ ಗಿಡ ಬೆಳೆಸ್ಬೋದು, ನೀರು ಹಾಕಿದ್ರೆ ನೀವು ಗಿಡ ಬರುತ್ತೆ, ಗಿಡ ಬಂದು ಹೂ ಕಟ್ಟಿ ಕಾಯಿಯಾಗಿ ಉತ್ತಮವಾದಂತಹ ಕಾಫಿ ಬರಲ್ಲ. ಆದ್ರಿಂದ ಆ ಪ್ರದೇಶಕ್ಕೆ ಬೇಡ.
2: ಆಯ್ತು, ಧನ್ಯವಾದಗಳು ಹಿರೇಮಠ ಅವರೇ. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
5: ಹಲೋ,
2: ಕೇಳಿ
5: ಸರ್. ನಾವು ಮಂಡ್ಯ ತಾಲೂಕು ಉಳಿತೀರ ಕೊಪ್ಪಳಿಂದ ಚಂದ್ರು ಅಂತ ಸರ್.
2: ಕೇಳಿ ಚಂದ್ರು, ಪ್ರಶ್ನೆ.
5: ಈ ಕಾಫಿ ನಮ್ಮ ಮಂಡ್ಯದಲ್ಲೂ ಬೆಳಿಬೋದ ಸರ್? ಅದು ಕಾಫಿ ಗಿಡ ಎಷ್ಟು ವರ್ಷ ಗಂಟ ಗಿಡ ಇರ್ತದೆ ಸರ್?
0: ಸರಿ, ತಮ್ಮ ಪ್ರಶ್ನೆ ಉತ್ತಮವಾಗಿದೆ. ಕಾಫಿ ಹೇಳಿದಾಗೆ ಇದು ಬಹುವಾರ್ಷಿಕ ಬೆಳೆ, ಎರಡು ತರ ಜಾತಿ ಕಾಫಿ ಬೆಳಿತೀವಿ ನಾವು ಕರ್ನಾಟಕದಲ್ಲಿ, ಒಂದು ಅರೇಬಿಕಾ ಮತ್ತು ಇನ್ನೊಂದು ರೋಬಸ್ಟಾ ಅಂತೇಳಿ. ಅರೇಬಿಕಾ ಒಂದ್ ವರ್ಷ ನಾಟಿ ಮಾಡಿದ್ರೆ 40 ವರ್ಷ ತನೂ ಸಾಮಾನ್ಯವಾಗಿ ಬೆಳೆ ತಗೋಬಹುದು. ಇನ್ನೊಂದು ರೋಬಸ್ಟಾ ಒಂದ್ಸಲ ನಾಟಿ ಮಾಡಿದ್ರೆ 100 ವರ್ಷ ತನ ಬರ್ತಕ್ಕಂತ ತೋಟಗಳಿದಾವ. ಸಾಮಾನ್ಯವಾಗಿ ಒಂದು 60-70 ವರ್ಷ ಬರುತ್ತೆ. ಎರಡನೇ ನಿಮ್ ಪ್ರಶ್ನೆ, ಮಂಡ್ಯದಲ್ಲಿ ಬೆಳಿಬಹುದಾ ಹೇಗೆ ಅಂತೇಳಿ. ಮಂಡ್ಯ

0: ಅಷ್ಟು ಸೂಕ್ತ ಅಲ್ಲ ಕಾಫಿ ಬೆಳೆಗೆ.
1: ಆಗಲೇ ಸಂಶೋಧನೆ ಆಗಿದೆ.
0: ಮರಗಳ ನೆರಳಿದ್ರೆ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಪರೀಕ್ಷೆ ಮಾಡಬಹುದು, ಪ್ರಯೋಗ ಮಾಡಬಹುದು. ಈ ಒಂದು ನೆನಪಿಟ್ಟುಕೊಳ್ಳಿ, ಇದು ಫೆಬ್ರವರಿ ಮಾರ್ಚ್ ನಲ್ಲಿ ಹೂ ಬರುತ್ತೆ. ಹೂ ಬಂದು ಮತ್ತೆ ನವೆಂಬರ್ ಡಿಸೆಂಬರ್, ಅರೇಬಿಕಾ ಆದ್ರೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಕೊಯ್ಲಿಗೆ ಬರುತ್ತೆ. ರೋಬಸ್ಟ್ ಆದ್ರೆ ಜನವರಿ ಫೆಬ್ರವರಿ ನಲ್ಲಿ ಕೊಯ್ಲಿಗೆ ಬರುತ್ತೆ. ನಿಮ್ಮಲ್ಲಿ ಹಸಿರು ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ ನಿತ್ಯ ಹಸಿರು ಇರತಕ್ಕಂತ ಮರಗಳಿರಬೇಕು. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನಿಮ್ ಭಾಗದಲ್ಲಿ ಡಿಸಿಡಿಯಸ್ ಫಾರೆಸ್ಟ್ ಟ್ರೀಸ್ ಅಂತೀವಿ, ಅಂದ್ರೆ ಚಳಿಗಾಲಕ್ಕೆ ಎಲ್ಲ ಎಲೆ ಉದುರಿ ಹೋಗ್ತಿರ್ತಾವ, ಅಂತ ಮರಗಳಿದ್ರೆ ಉಪಯೋಗ ಆಗಲ್ರಿ. ಇದು ಕಂಪ್ಲೀಟ್ ಎವರ್ ಗ್ರೀನ್ ಟ್ರೀಸ್ ಇದ್ರೆ ಪ್ರಯತ್ನ ಪಡಬಹುದು. ಮತ್ತು ನೀರಿನ ವ್ಯವಸ್ಥೆ ಇರಬೇಕು. ನೀರಿನ ವ್ಯವಸ್ಥೆ ಅಂದ್ರೆ ಸಣ್ಣ ಮಟ್ಟಿಗೆ ಯಾಕಂದ್ರೆ ನೀವು ಹತ್ರ ಇದ್ದೀರಿ ಮಂಡ್ಯ, ಅಂದ್ರೆ ಕಾಫಿ ಪ್ರದೇಶಕ್ಕೆ ಹತ್ರ ಇದ್ರೆ ಸಣ್ಣ ಪ್ರಯತ್ನ ಮಾಡಬಹುದು. ಆದ್ರೆ ಸೂಕ್ತ, ನಮ್ಮ ಒಂದು ಸಂಶೋಧನೆ ಪ್ರಕಾರ ಸೂಕ್ತ ಪ್ರದೇಶ ಅಲ್ಲ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರು ಅವರೇ. ಮತ್ತೆ ಮುಂದಿನ ಕರೆ ನೋಡೋಣ. ಹಲೋ ಕೃಷ್ಣರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ, ಹೆಸರು ಹೇಳಿ ಎಲ್ಲಿಂದ?
2: ಶಿಶಿ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ
1: ಮಾತಾಡ್ತಿದ್ದೇನೆ.
2: ಕದಿಬನ್ ಕಥೆಯಲ್ಲಿ ಮಂಗಳಾಂಬಿಕೆ ಮಂಗ್ಳೂರಿಂದ ನಮಸ್ಕಾರ ಸರ್. ರಾಧೆ ರಾಧೆ, ಏಕಾದಶಿಯ ಶುಭಾಶಯಗಳು. ಇದು ಸರ್ ಈಗ ನಮ್ಮ ಈ ಕೇಳ್ತಾ ಇದೆಯಾ ಸರ್?
1: ಕೇಳಿ, ಪ್ರಶ್ನೆ ಕೇಳಿ.
2: ಈಗ ಈ ಹೆಸರು ಘಟ್ಟದಲ್ಲಿ ಫಾರ್ಮ್ ಅಲ್ಲಿ ನಾವು ಔಷಧಿ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಸರ್, ಸುಮಾರು ಬೇರೆ ಬೇರೆ ಔಷಧಿ ತುಳಸಿ ಇತ್ತಾರೆ. ಅವುಗಳಿಗೆ ಈ ಪಕ್ಕದ ತೋಟದಲ್ಲಿ ಕೆಲವರು ಈ ಕಾಫಿ ಬೆಳೆಯೋದ್ರಿಂದಾಗಿ ನಾವು ಬೇರೆ ಕಡೆನೂ ನೋಡಿದ್ವಿ, ಆ ಕಾಯಿಲೆ ಅದರಲ್ಲಿರುವ ಕಾಯಿಲೆ ಇದಕ್ಕೂ ಬರುತ್ತೆ. ಅದಕ್ಕೆ ನಮ್ಮ ಗಿಡಗಳಿಗೂ ಪುನಶ್ಚೇತನ ಕ್ರಮ ಅದೇ ಕ್ರಮ ಅಳವಡಿಸಬೇಕು. ಏನ್ ಮಾಡುದ ಮತ್ತೆ ಇನ್ನೊಂದು ಅಂದ್ರೆ ಈಗ ಐಟಿ ಫಾರ್ಮ್ ಎಲ್ಲ ಇದೆ ಅಲ್ಲಿ ಪಕ್ಕದ ಇದರಲ್ಲಿ ನೋಡುವಾಗ ಕಾಫಿ ಬೆಳೆಯುವವರು ಆಲ್ಟರ್ನೇಟಿವ್ ಉಪಯೋಗ ಮಾಡ್ತಾರೆ ಕಾಫಿಯಿಂದ, ಅದು ಅತಿ ಸೇವನೆಯಿಂದ ದುಷ್ಪರಿಣಾಮ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಏನಾದ್ರೂ ನಮ್ಮಲ್ಲಿ ಏನಾದ್ರೂ ರಿಸರ್ಚ್ ಆಗಿದೆಯಾ ಅಂತ, ವೇಟಿಂಗ್ ಆಗುತ್ತಾ, ಅದಕ್ಕೆ ಏನು ಕ್ರಮ ಅಂತ.
0: ಅರ್ಥ ಆಯ್ತು ತಮ್ಮ ಪ್ರಶ್ನೆ. ಮೊದಲೇದಾಗಿ ನಾನು ಹೆಚ್ಚು ತಿಳ್ಕೊಳಕ್ ಇಷ್ಟಪಡ್ತೀನಿ ನಿಮ್ದು ಔಷಧಿ ಸಸ್ಯಗಳ ಕಾಫಿಯಿಂದ ಏನ್ ಬಂದಿದೆ ಅಂತ. ಯಾವುದು ಡಿಸೀಸ್ ಆಗ್ಲಿ, ರೋಗ ಆಗ್ಲಿ, ಕೀಟ ಆಗ್ಲಿ ಕಾಫಿಯಿಂದ ಬೇರೆ ಬೆಳೆಗೆ ಬರಲ್ಲ ಮೊದಲೇದಾಗಿ. ಎರಡನೇ ಪ್ರಶ್ನೆ, ತಾವು ಅತಿ ಸೇವನೆ ಅಂತ ಹೇಳ್ತಿರಲ್ಲ, ಅತಿ ಸೇವನೆಯಿಂದ ಯಾವ್ದಾದ್ರೂ ಇರುತ್ತೆ. ಕಾಫಿ ಎರಡರಿಂದ ಮೂರು ಕಪ್ ನಮ್ಮದಲ್ಲಿ ನಿಯಮಿತವಾಗಿ ಪ್ರತಿ ದಿವಸ ಎರಡರಿಂದ ಮೂರು ಕಪ್ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕರವಾದಂತ ಬೆನಿಫಿಟ್ಸ್ ಇದೆ. ಕಾಫಿ ನಮ್ಮ ದೇಶದಲ್ಲಿ ನಾವು ಕಡಿಮೆ ಕುಡಿತೀವಿ. ಈ ಚಳಿ ಕಾಲದಲ್ಲಿ ಹೆಚ್ಚಿರತಕ್ಕಂಥ ಪ್ರದೇಶದಲ್ಲಿ ಸರಾಸರಿ ಒಬ್ಬ ಮನುಷ್ಯ 4-5 kg ಕಾಫಿ ಪುಡಿಯನ್ನು ಸೇವನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ 100 gramಕ್ಕಿಂತ ಕಡಿಮೆ ಇದೆ. ಅವ್ರು ಹೆಚ್ಚಿಗೆ ಯಾಕೆ ಕುಡಿತಾರೆ ಅಂದ್ರೆ ಅದರಿಂದ ಆರೋಗ್ಯದ ಬೆನಿಫಿಟ್ಸ್ ಹೆಚ್ಚಿದೆ. ಆದ್ರಿಂದ ಕುಡಿತಾರೆ, ಕಾಫಿಯಿಂದ ಆರೋಗ್ಯಕ್ಕೆ ತುಂಬಾ ಲಾಭ ಇದೆ, ಅದರಿಂದ ನಷ್ಟ ಏನಿಲ್ಲ. ಆದ್ರೆ ತಾವು ಹೇಳಿದಾಗೆ ಅತಿ ಸೇವನೆ ಆದ್ರೆ ಯಾವ್ದಾದ್ರು ಕೂಡ ದುಷ್ಪರಿಣಾಮ ಬೀರುತ್ತೆ. ಅತಿ ಸೇವನೆ ಬೇಡ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷ್ಣರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಡಾಕ್ಟರ್ ರುದ್ರೇಗೌಡ ಅವರೇ, ಈಗ ನಮ್ಮ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲ ಕಡೆ ನಾವು ಆರ್ಗ್ಯಾನಿಕ್ ಕೃಷಿ ಆರ್ಗ್ಯಾನಿಕ್ ಕೃಷಿ ಅಂತ ಹೇಳ್ತಿದ್ದೇವಲ್ಲ, ಈ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆ ಬೇಸಾಯದಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಹೆಂಗ್ ಮಾಡಬೇಕು?
0: ಇದು ಒಂದು ಉತ್ತಮವಾದಂತ ಪ್ರಶ್ನೆ ಅಂತ ಹೇಳ್ಬೋದು. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿಗೆ ಕೇಂದ್ರ ಬಂದು ಅಂತ ನಾವು ಹೇಳ್ಬೋದು. ಕಾಫಿ ತೋಟಗಳಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳನ್ನ ಕೆಲವೊಂದಿಷ್ಟು ಅಂಶಗಳನ್ನ ಪದ್ಧತಿಗಳನ್ನ ಅಳಿಸೋದ್ರ ಮುಖಾಂತರ ಮಾಡಬಹುದು. ಮೊದಲೇದಾಗಿ ದರಗಲೆ ಹೊದಿಕೆ ಅಥವಾ ನಾವು ಇಂಗ್ಲಿಷ್ ಮಲ್ಚಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡೋದಾಗಿರ್ಬೋದು. ಬೆಳೆ ಹಾಗೂ ಸಸ್ಯ ಅವಶೇಷಗಳ ಮರುಬಳಕೆ ಅಂದ್ರೆ ಅಲ್ಲಿ ಏನ್ ಬಿದ್ದಂತ ರೆಸಿಡ್ಯೂ ರೀಸೈಕ್ಲಿಂಗ್, ಎಫೆಕ್ಟಿವ್ ರೀಸೈಕಲ್ ಮಾಡೋದ್ರಾಗಿರ್ಬೋದು. ಸಾವಯವ ಗೊಬ್ಬರಗಳ ತಯಾರಿಕೆ ಅಂದ್ರೆ ಸಾಮಾನ್ಯವಾಗಿ ಹೇಳೋದ್ರೆ ಕಾಂಪೋಸ್ಟ್ ತಯಾರಿಕೆ, ಎರೆಹುಳು ಗೊಬ್ಬರಗಳ ತಯಾರಿಕೆ, ಎಲೆಗಳ ಕಸ, ಕಾಫಿ ಸಿಪ್ಪೆ, ರಂಬೆ, ಕೊಂಬೆಗಳನ್ನು ಕತ್ತರಿಸಿದ ಅವಶೇಷಗಳನ್ನ ಮರುಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಬಹುದು ಆಗಿದೆ. ಜೊತೆಗೆ ಇದ್ರ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ತೇವಾಂಶ ಹೆಚ್ಚು ಕಾಲು ಉಳಿಯುತ್ತೆ, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಹೆಚ್ಚಾಗುತ್ತೆ, ಪೌಷ್ಟಿಕಾಂಶಗಳ ಮರುಬಳಕೆ ಆದಂಗಾಗುತ್ತೆ. ಇದನ್ನೆಲ್ಲ ಮಾಡಿಸ್ಬೋದು, ಅನುಸರಿಸ್ಬೋದು.
1: ಓಕೆ, ತುಂಬಾ ಸಂತೋಷ ಡಾಕ್ಟರ್ ರುದ್ರೇಗೌಡ ಅವರೇ. ಈಗ ತಮ್ಮ ಸಂಪರ್ಕ ಸಂಖ್ಯೆನ ಕೆಲವು ರೈತರು ಕೇಳ್ತಾ ಇದ್ದಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: ಖಂಡಿತವಾಗ್ಲೂ ಬೆಳಗಾರೆ ಬಾಂಧವರು ಹೆಚ್ಚಿನ

0: ಪ್ರಶ್ನೆಗಳಿದ್ರೆ ನನ್ನ ದೂರವಾಣಿಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9538304543. ಮತ್ತೊಮ್ಮೆ ಹೇಳ್ತೀನಿ, ನನ್ನ ದೂರವಾಣಿ ಸಂಖ್ಯೆ 9538304543.
1: ತುಂಬಾ ಸಂತೋಷ ಡಾಕ್ಟರ್ ರುದ್ರೇಗೌಡರೇ. ಪ್ರಸ್ತುತ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದ ಎಲ್ಲ ರೈತ ಬಾಂಧವರಿಗೂ ಮತ್ತು ಕೇಳಿದ ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ ಡಾಕ್ಟರ್ ರುದ್ರೇಗೌಡ ಅವರಿಗೂ ಆಕಾಶವಾಣಿ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಅಪರ ಕೃಷಿ ನಿರ್ದೇಶಕರಾದ ಡಾ ರುದ್ರಗೌಡ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ, ತಾಂತ್ರಿಕ ನೆರವು ಗ್ರೀಷ್ಮ ಆರ್ ಮುನಿರಾಜು ಹಾಗೂ ಜಿ ಮೋಹನ್ ರಾಜ್.
4: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಲಯಸ್ವಾಮಿ ತಾತಗುಣಿ ಕಲಗಡಿಕೆ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು.

0: ಮಲೆಯಸ್ವಾಮಿ, ತಾತಗುಣಿ, ಕಲಗಡ್ಕಿ ಹಾಗೂ ಸಂಗರಿಗರಿಂದ ಗೀಗಿ ಪದಗಳನ್ನ ಕೇಳಿದಿರಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಇದರೊಂದಿಗೆ ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಮೂಡಿಬರಲಿರುವುದು.

ಬಿಬಿಎಂಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ. ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲಾ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ದಿನಗಳಲ್ಲಿ ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ದಿನಗಳಲ್ಲಿ ತೀರ್ಪು ನೀಡಬೇಕು. 6 ತಿಂಗಳಿಗಿಂತ ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು. ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ, ಹಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಯಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ವಿರುದ್ದ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವನ್ನಾಗಿ ಬಳಸುತ್ತಿದೆ ಎಂದು ದೂರಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಅತ್ಯಂತ ಅನುಕೂಲಕರ ರಾಷ್ಟ ಸ್ಥಾನಮಾನವನ್ನು ಭಾರತ ಹಿಂತೆಗೆದುಕೊಂಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ ಸುಂಕವನ್ನು 200% ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು.

ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ

0: ಚರ್ಚೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ NFAI, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚೆಲ್ಹಿಯಾ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ದ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಖೇಚಿಯವರಿಗೆ ಆಘಾತ ನೀಡಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು ಕೋಯಿಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂತುಬುರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ ಇಬ್ಬರು ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಂಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ದಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ, ಶಿರಸಿಯ ಜಗದೀಶ್ ನಾರಾಯಣ್ ದೇಶಭಂಡಾರಿ ಅವರಿಂದ ಕವನ ವಾಚನ.
2: ಕವನ ನನ್ನೊಳಗೊಂದು ಬೆಳಿ ಮನಸ್ಸಿನ ಗೂಡಿನಿಂದಾಚೆಗೆ, ಬಸಳೆಯ ಅಬ್ಬಲ್ಲಿ ಗೊಂಡೆಗಳ ಹಸಿರಾದ ಸ್ಫೂರ್ತಿ ಚೇತನಗಳ ಬೆವರು ಸ್ಫುರಿಸುವುದನ್ನು ತಡೆಯಲು ಕಟ್ಟಿದ್ದೇನೆ ನಾನೊಂದು ಬೆಳಿ. ಹೂವಿನ ಪರಿಮಳ ಸೌಂದರ್ಯತೆ ಕಿವಿ ಕಣ್ಣುಗಳಿಗೆ ಮಾದಕದ ಸ್ವಾಗತವೀಯಬಾರದೆಂದು ಎಚ್ಚರದಿಂದಿದ್ದೇನೆ ನನ್ನತನವನ್ನು ಮೀಸಲಿಟ್ಟು. ಆದರೂ ತುಡುಗುದನಗಳು ಕೆಲವೊಮ್ಮೆ ವಾಸನೆಯ ಹಿಡಿದು ಹಾರುವುದುಂಟು ಬೇಲಿಯನ್ನು. ಆಕ್ರಮಿಸಿ ಗಬರಿ ಕಚ್ಚಿ ಹಿಚುಕಿ ಯಥೇಚ್ಛ ಉಂಡು ತೃಪ್ತಿ ಪಡೆದು ಬೇರು ಬಿಟ್ಟ ಪರಂಪರೆಗಳಿಗೆಲ್ಲ ಮೈಲಿಗೆ ಮಾಡಿ ಉಪ್ಪುಣಿಸಿ ಚಪ್ಪೆ ನೆನಪುಗಳಿಗೆಲ್ಲ ಹೋಗಿಬಿಡುತ್ತವೆ. ತಿರುಗಿ ಕೂಡ ನೋಡದೆ ಕೃತಜ್ಞತೆ ಆಳೆತ್ತರ ಯವನದಲ್ಲಿ ಹಸಿರಾಗಿ ಬೆಳೆಸಿ ಕಾಣುವ ಕಂಗಳು ಹೊಟ್ಟೆಕಿಚ್ಚು ಪಡುವಂತೆ ಮಾಡಬೇಕೆಂಬಾಸೆಯಿಂದ ಪುಲಕಿಸುವ ಗಾಳಿಯಲ್ಲಿ ತೇಲುತ್ತಾ ಹಾಡುತ್ತೇನೆ ಬಸಿರುಂಡು ಹೆತ್ತ ಸ್ಫೂರ್ತಿ ಮೇಳದಿಂದ. ಸಹನೆ ಮೀರುವ ಕ್ಷುಬ್ಧತೆ ಹಿಂಜಿದ ರಮಣೀಯತೆಯ ನೀಲದ ಮರೆಯ ಕಸರು ಕೆಸರು ಕೊಸರುಗಳನ್ನೆಲ್ಲ ಗುಡಿಸಿ ಬೇರೆಯಾಚೆಗೆಸೆದಿದ್ದೇನೆ. ಪರಿಸರವನ್ನು ಪವಿತ್ರವಾಗಿಡುವ ಉತ್ಕಟತೆಯಿಂದ ಉದ್ವೇಗಿಸುತ್ತದೆ ನಾನೆಲ್ಲೋ ತಪ್ಪುತ್ತಿದ್ದೇನೆಂಬ ಅರಿವು. ಪಕಳೆಗಳ ಗೊಂಡೆ ಲೋಳೆಯ ಬಸಳಿಯಲ್ಲಿ ಜುಗುಟಾಗಿ ಜಾರುವಾಗ ಅಬ್ಬಲ್ಲಿಯ ಕರುಣಾಕ್ರಂದನ ಅರ್ಥವಾಗುತ್ತದೆ, ಹೇಳಲಾಗುತ್ತಿಲ್ಲ.
3: ಕವನ ಮುತ್ತೈದೆಯರಿಗೆ. ರೀ ಬಾಯರ, ನಾ ಹೇಳುವುದಾದರೂ ಒಂದಿಷ್ಟು ಕೇಳ್ರಲ್ಲ. ನಿಮಗೆ ಹೆಂಗೂ ಮದುವೆ ಆಗ್ಯದ, ಮಕ್ಕಳು ಆಗ್ಯಾವ ಖರೆ, ಆದ್ರ ನಿಮ್ಮ ಮಗಳ ಗಂಡ ಸತ್ತಾನ. ರೀ ಬಾಯಾರ, ನಾ ಹೇಳುವುದಾದರೂ ಒಂದಿಷ್ಟು ಕೇಳ್ರಲ್ಲ. ನಿಮಗೆ ಹೆಂಗೂ ಮದುವೆ ಆಗ್ಯದ, ಮಕ್ಕಳು ಆಗ್ಯಾವ ಖರೆ, ಆದ್ರ ನಿಮ್ಮ ಮಗಳ ಗಂಡ ಸತ್ತಾನ. ನೀವು ಆಕಿನ ತಲೆ ಬೋಳಿಸಿ ಹಣಿ ಕುಂಕುಮ ಅಳಿಸಿ ಹೂವು ಮುಡಿಬಾರ್ದು ಅಂತ ಹೇಳಿ ಮೂಲ್ಯ ಕುಂದಿರಿಸಿಟ್ಟೀರಿ. ಆಕಿ ಮನೆ ಹೊರಗೆ ಬರ್ದಂಗ ಮಾಡಿರಿ. ಹಿಂಗೆಲ್ಲ ಯಾಕೆ? ಆಕಿ ವಯಸ್ಸು ನಿಮಗಿದ್ದಾಗ ನಿಮ್ಮ ಮನಸ್ಸು ಹೆಂಗಿತ್ತು? ಏನೇನು ಬೈಕಿ ಬರ್ತಿದ್ವು? ನೀವು ಡಜನ್ ಬಳಿ ಇಟ್ಕೊಂಡು ಪಾವಲಿ ಆಗಲ ಕುಂಕುಮ ಇಟ್ಟು ಹೂ ಮುಡಿದು ತಿರುಗಾಡಬೇಕಿದ್ರೆ ಆಕೆ ಮೈ ಮಿಡಿತದ, ಅಳತಾಳ, ತನ್ನ ದುರ್ದೇವ ಅಂದ್ಕೋತಾಳ, ಕ್ರಾಂತಿಕಾರಕ ಯೋಚನೆ ಮಾಡ್ತಾಳ. ಗೊತ್ತ, ಕೆಲವೊಮ್ಮೆ ವಿಷ ತಗೋಬೇಕಂತ ಯೋಚಿಸ್ತಾಳ. ಆಕೆಗಿನ್ನೂ ಹರೆ ಐತಿ, ಮೈಯಾಗ ಕಾವ್ ಐತಿ, ನಿಮ್ಮ ಹಂಗ ಹೂವು ಬಳಿ ಎಲ್ಲ ಇಟ್ಕೋಬೇಕಂತ ಆಶೆ ಐತಿ. ಆಕೆ ಇನ್ನೂ ಬರೀ ಮೊಗ್ಗು, ಸರಿಯಾಗಿ ಅರಳಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಸಂಪ್ರದಾಯ ಖರೆ, ಮಾನವೀಯತೆ ತೋರಿಸ್ರಿ. ಮಹಿಳಾ ವರ್ಷ ದಶಕ ಅಂದ್ರೆ ಮುಗಿದಿಲ್ಲ, ಬರೀ ಭಾಷಣ ಬೇಡ, ಕಾರ್ಯಕ್ಕೆ ತರ್ರಿ. ಆಕಿ ಮತ್ತೊಮ್ಮೆ ಮುತ್ತೈದೆ ಆಗೋ ಭಾಗ್ಯ ನೀಡ್ರಿ. ಇಲ್ಲದೇ ಇದ್ರೆ ಆಕಿ ನಮ್ಮ ಮಗಳಲ್ಲ, ನಮ್ಮಂಗೆ ಹೆಣ್ಣಲ್ಲ ಅಂದ್ಕೊಂಡು ಕುತ್ತಿಗೆ ಹಿಚಕ್ರಿ. ಆದ್ರೆ ಹಿಂಗ ಮಾತ್ರ ಬಿಡಬೇಡ್ರಿ. ಕವನ ಅಂಬಿಕಾ ತನೆಯ ದತ್ತ ಒಂದು ಸ್ಮರಣೆ.
2: ಕನ್ನಡದ ನೆಲದಲ್ಲಿ ಕಾವ್ಯ ಗಂಗೆಯ ಹರಿಸಿ, ಕನ್ನಡದ ನೆಲದಲ್ಲಿ ಕಾವ್ಯ ಗಂಗೆಯ ಹರಿಸಿ ಕುಣಿಯಣೂ ಬಾರ ಎಂದಾತ ಇನ್ನಿಲ್ಲ. ಕೃಷ್ಣ ಕುಮಾರಿಯಿಂದ ನಾಲ್ಕು ತಂತಿಯ ಮಿಡಿದು, ಕೃಷ್ಣ ಕುಮಾರಿಯಿಂದ ನಾಲ್ಕು ತಂತಿಯ ಮಿಡಿದು ಎದೆಯ ತುಂಬುವ ಜಾಣ.

ಗರಿಬಿಚ್ಚ ಹರಿಯಾಣ ಕಾಣದ ಲೋಕಕ್ಕೆ ಮರಳಿ ಬಾರದ ನಾಡಿಗೆ, ಸುಡುಗಾಡು ಬೀಡಿಗೆ ನಾದ ಲಯದ ಹಾಡಿಗೆ, ಜೀವಲಹರಿಯ ಮುಕ್ತ ಕಂಠದ ರಸಋಷಿ ಇದು ನಿನಗೆ ನಮನ. ಮತ್ತೆ ಶ್ರಾವಣ ಬಂತು ಬಾಹತ್ತರ ಮುಗಿಲ ಮಲ್ಲಿಗೆ, ಸಖಿಗೀತ ಹಾಡು ಪಾಡು ಉಯ್ಯಾಲೆ ನಾದಲೀಲೆ, ಇನ್ನೆಲ್ಲಿ ಹೌದು ಆ ಗಾರುಡಿಗನ ಆ ಮಾತಿನ ಲೀಲೆ. ಗಂಗಾವತರಣದ ಸಂಚಯದಲ್ಲಿ ಯಕ್ಷ ಯಕ್ಷಿಯರ ಸಲ್ಲಾಪದಲ್ಲಿ ಚೈತ್ಯಾಲಯದ ಸೂರ್ಯಪಾನ, ಓ ಅಂಬಿಕಾತನಯ ದತ್ತ ತುಂಬಿ ಬಂದಿದೆ ನಮಗೆ ನೀನಿತ್ತ ಹೃದಯ ಸಮುದ್ರ, ಇನ್ನೆಲ್ಲಿ ನಿನ್ನ ಮಧುರವಾಣಿ ಮುಗಿಲ ಶ್ರೇಣಿ, ನಮಗಿಹುದು ನೋವಿನೊಂದಿಗೆ ಅರುಳು ಮರುಳು ಮೇಘದೂತನ ಇದು ನಭೋವಾಣಿ, ಶ್ರೀಮಾತಾರ ಕರುಣೆಯ ಮೂರ್ತಿ ಕಾಮಕಸ್ತೂರಿ ನೀನಿಡಿದೆ ವಿಶ್ವಕವಿಯಾಗಿ ನಮಗೆ ಮರ್ಯಾದೆ. ಓ ಕರ್ನಾಟಕ ಕವಿಕುಲ ತಿಲಕ ನಿನ್ನ ಮಾತೆಲ್ಲ ಜ್ಯೋತಿ, ಇಂದು ನಮಗೆ ನಿನ್ನ ನೆನಪೊಂದೇ ಗತಿ, ಬಾಳ ಹಾದಿಗೆ ನೀತಿ ನಿನಗೆ ಸಾವಿರ ನಮನ, ಓಂ ಶ್ರೀ ಸ್ವಸ್ತಿ. ಕವನದ ಶೀರ್ಷಿಕೆ ಒಬ್ಬ ಕವಿಯ ದಿನಚರಿ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಜೋಲು ಪ್ಯಾಂಟೇರಿಸಿ ಅಡುಗೆ ಮನೆ ಸೇರಿದ, ಘಟಘಟನೆ ನೀರು ಕುಡಿದು ಮನೆಯ ಹೊರಗೆ ಬಂದ, ಘಟಘಟನೆ ನೀರು ಕುಡಿದು ಮನೆಯ ಹೊರಗೆ ಬಂದ, ಪೆನ್ನು ಪಟ್ಟಿ ಎಲ್ಲವನ್ನೂ ಜೊತೆಯಲ್ಲೇ ತಂದ, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ದೂರದಲ್ಲಿ ಕಾಣಬರುವ ಕರಿಗುಡ್ಡವನೇರಿದ, ಒಮ್ಮೆ ಸುತ್ತಮುತ್ತಲು ಕಣ್ಣನ್ನು ಹರಿಸಿದ, ಸ್ಫೂರ್ತಿ ಪಡೆದು ಪೆನ್ನಿನಿಂದ ಪಟ್ಟಿಯಲ್ಲಿ ಗೀಚಿದ, ಪತ್ರಿಕೆಗೆ ಕಳುಹಿಸಿ ಪೋಸ್ಟ್ಮನ್ನಿಗಾಗಿ ಕಾದ, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಪೋಸ್ಟ್ಮನ್ ಮುಂದೆ ಹೋಗೆ ಥತ್ತೆಂದು ಬೈದ, ಪೋಸ್ಟ್ಮನ್ ಮುಂದೆ ಹೋಗೆ ಥತ್ತೆಂದು ಬೈದ, ಹಸಿವು ಎನ್ನಲು ಪತ್ನಿ ತಾಳ್ಮೆ ತಾಳು ಎಂದ, ಕವನ ಬರೆದು ದುಡ್ಡು ಮಾಡೋ ಭ್ರಮೆಯ ಕನಸು ಕಂಡ, ದೊಡ್ಡ ಕವಿಗಳಂತೆ ತಾನು ಮನದಿ ಬೀಗಿಕೊಂಡ, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಪುನಃ ಬಿದ್ದ ಪುನಃ ಎದ್ದ ಕಳೆಯಿತು ಕಾಲ, ಹಸಿವಿಗೆ ತಂದು ತೀರದಾಯಿತು ಸಾಲ, ಇದು ಒಂದು ಕವಿಯ ಬಾಳು ಮತ್ತೆ ನೂರುಗೋಳು, ಕೆಲಸ ಮಾಡಿ ಊಟ ಪಡೆ ಬಿಡು ಕಾವ್ಯದ ಗೋಡು, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಅಪ್ಪನಿಗೆ, ಯಾಕೆ ಮಾಡುವೆ ಪಪ್ಪ ಈ ರೀತಿ, ಯಾಕೆ ಮಾಡುವೆ ಪಪ್ಪ ಈ ರೀತಿ, ತೀರಿಸಲಾಗದ ಋಣವ ಮತ್ತೆ ಹೆಚ್ಚಿಸಿ, ತೀರಿಸಲಾಗದ ಋಣವ ಮತ್ತೆ ಹೆಚ್ಚಿಸಿ, ನೀನು ನಗುವೆ ಪಪ್ಪ, ನೀನು ನಗುವೆ ಪಪ್ಪ ಬೇವು ನುಂಗಿ, ಹಿಡಿದೆತ್ತಿ ಮುದ್ದಿಸಿ ಕೈ ಹಿಡಿದು ನಡೆಸಿ, ನಮಗೆ ಪ್ರತಿ ಸಲ ಕೇಳಿದ್ದು ಕೊಡಿಸಿ, ಹಗಲಿರಲು ನಮ್ಮ ಕುರಿತೇ ಯೋಚಿಸಿ, ಯಾಕೆ ಮಾಡುವೆ ಪಪ್ಪ ಈ ರೀತಿ, ತೀರಿಸಲಾಗದ ಋಣವ ಮತ್ತೆ ಹೆಚ್ಚಿಸಿ. ಪಪ್ಪ ನಿನಗಿವೆ ಎರಡೇ ಜೊತೆ ಬಟ್ಟೆ, ಪಪ್ಪ ನಿನಗಿವೆ ಎರಡೇ ಜೊತೆ ಬಟ್ಟೆ, ಅದನ್ನೇ ತೊಳೆದು ಮತ್ತೆ ನೀ ತೊಡುವೆ, ಅದನ್ನೇ ತೊಳೆದು ಮತ್ತೆ ನೀ ತೊಡುವೆ, ನಮಗೆ ಬಣ್ಣದ ಬಟ್ಟೆ ತಂದು ಕೊಡುವೆ, ನಮ್ಮ ಸುಖದಲ್ಲಿ ನೀನು ನಿನ್ನನ್ನು ಕಾಣುವೆ, ಸ್ಕೂಲ್ ಬ್ಯಾಗ್ ನೀನೇ ಹೊರುವೆ, ಶಾಲೆಯ ತನಕ ಜೊತೆಗೆ ಬರುವೆ, ಅಮ್ಮನ ಜೊತೆ ನೀನು ಕುಳಿತು ಹೋಮ್ವರ್ಕ್ ಮಾಡಿಕೊಡುವೆ, ಯಾಕೆ ಪಪ್ಪ ಮಾಡುವೆ ಈ ರೀತಿ, ತೀರಿಸಲಾಗದ ಋಣವ ಮತ್ತೆ ಹೆಚ್ಚಿಸಿ. ಅಮ್ಮ ಕೇಳಿದರೆ ಸೀರೆಗೆ ಹಣ, ಈಗಿಲ್ಲ ಮತ್ತೆ ನೋಡೋಣ ಎನ್ನುವೆ, ಅಮ್ಮ ಕೇಳಿದರೆ ಸೀರೆಗೆ ಹಣ, ಅಮ್ಮ ಕೇಳಿದರೆ ಸೀರೆಗೆ ಹಣ, ಈಗಿಲ್ಲ ಮತ್ತೆ ನೋಡೋಣ ಎನ್ನುವೆ, ಶಾಲೆಯ ಫೀ ತಂದು ತುಂಬುವೆ, ಎಲ್ಲಿಂದ ಎಂದು ಕೇಳಿದರೆ ನಕ್ಕು ಬಿಡುವೆ, ಅಮ್ಮ ಬೈದರೆ ನಮಗೆ ತಲೆ ನೇವರಿಸಿ, ಅಮ್ಮ ಬೈದರೆ ನಮಗೆ ತಲೆ ನೇವರಿಸಿ, ಕಣ್ಣಲ್ಲಿ ತುಂಬುವ ಹನಿಯನ್ನು ಒರೆಸಿ, ಕೈಕಾಲು ತೊಳೆದು ನವಿರಾಗಿ ಒರೆಸಿ, ಅಮ್ಮ ಮಾಡಿದ ತಿನಿಸನ್ನು ತಿನ್ನಿಸಿ, ಯಾಕೆ ಮಾಡುವೆ ಪಪ್ಪ ಈ ರೀತಿ, ಯಾಕೆ ಮಾಡುವೆ ಪಪ್ಪ ಈ ರೀತಿ, ತೀರಿಸಲಾಗದ ಋಣವ ಮತ್ತೆ ಹೆಚ್ಚಿಸಿ. ಅವನ ನನ್ನೀ ನೆಲದಲ್ಲಿ
ಜೀವನದ ಸತ್ವಯುತ ಮಜಲುಗಳ

0: ಜೀವನದ ಸತ್ವಯುತ ಮಜಲುಗಳ ಚೈತನ್ಯ ರಹಿತ ಬದುಕುಗಳ ವ್ಯಥೆಯ ಅನಾಥ ಪ್ರಜ್ಞೆಯ ನೇಹದ ಜೀವಂತ ಗೋರಿಗಳು ಬೊಬ್ಬಿಡುತ್ತವೆ ನನ್ನಿ ನೆರದಲ್ಲಿ. ಹಗಲು ಹೊಮ್ಮಿದೊಡನೆ ಶಾಖದ ಕೈಗಳು ಬಳಸುತ್ತವೆ, ಹಗಲು ಹೊಮ್ಮಿದೊಡನೆ ಶಾಖದ ಕೈಗಳು ಬಳಸುತ್ತವೆ. ನನ್ನ ನಿಮ್ಮ ಪರಿಸರ ಬೆಳಗುತ್ತದೆ. ಗಿಳಿ, ಗುಬ್ಬಿ, ಕಾಗೆ, ಕೋಗಿಲೆ, ಚಹಾ, ತಿಂಡಿ, ಊಟ, ನಿದ್ದೆ, ಋತುಗಳು, ತಿಥಿವಾರಗಳು ಉಳಿದು ಜಾರಿ ಉರುಳುತ್ತವೆ. ಹೌದು, ಪಾವಿತ್ರ್ಯ, ಐಕ್ಯತೆ, ಬಾಂಧವ್ಯಗಳು ಗೂಟಕ್ಕೆ ಆನಿಸಿಟ್ಟ ನಾಡು, ಸಂಸ್ಕೃತಿ, ದೇಶಭಕ್ತಿ ಎಲ್ಲ ಸುಯಿಲಿಡುವ ಗಾಳಿಯ ಹೊಟ್ಟೆಯಲ್ಲಿ ನವಿರಾಗಿ, ಶಿವರಾಗಿ, ಭ್ರಮೆಯ ಬೆಸುಗೆಯಂತೆ ಕರಗುತ್ತವೆ. ತಾಳ, ಲಯ, ನಾದ, ಸ್ವರಗಳ ತಾಕಲಾಟದ ಮಿಡಿತ ಚಿಂತನದ ಸ್ಖಲನ. ಸಂಬಂಧಗಳು ಬೆಳೆದಷ್ಟು ಪೊರೆ ಕಡುಚುತ್ತವೆ. ಭವ್ಯತೆಯ ಹಿನ್ನೆಲೆಯಲ್ಲಿರುವ ಭೂತ ಈ ಮಣ್ಣಿನ ಋಣದಲ್ಲಿ ಕೇಳದ ಸೊಲ್ಲನ್ನು ಅಡಗಿಸುವ ಷಂಡತನದ ಕೂಬಿಯ ಆರ್ಭಟದಲ್ಲಿ ಜನ್ಮದ ನಂಟುಗಳ ಸಮಾಧಿ ಮಾಡಿಕೊಂಡಿತು. ಕ್ಷೀಣವಾದರೂ ಸಾಯದ ಉಸಿರಿನ ರೋಷ ತುಂಬಿದ ಅಸಹಾಯಕ ಧ್ವನಿಯೆಂದು ಪಿಸುಗುಟ್ಟಿದ್ದಾಗ ಇದರ ಗೋರಿಗಳು ಮಾರ್ದನೆಯಿಂದ ಸ್ವಾಗತಿಸಿದವು. ಕ್ಷಣಗಳು, ದಿನಗಳು, ವಾರ, ತಿಂಗಳುಗಳು ಕಾದೇ ಕಾದವು ಸ್ವಾರ್ಥರಹಿತ ಪಿಂಡಕ್ಕಾಗಿ. ಕೊನೆಗೂ ಬಸುರು ಒಡೆಯಿತು. ಸಿಮೆಂಟ್ ಕಾಂಕ್ರೀಟಿನ ಭದ್ರ ಆಸನದ ಸಮಾಧಿ ಮುಚ್ಚು ನೂರಾಗಿ ಉರುಳಿ ಮಣ್ಣಲ್ಲಿ ಮಣ್ಣಾಯಿತು. ಆದರೆ ವರ್ತಮಾನದ ಹರಿವಿನಿದ್ದಕ್ಕೂ ಬೆಳಗಿದ ಹೊಸ ಪ್ರಭೆ ಭವಿಷ್ಯತ್ತಿನಲ್ಲಿ ಮಾನವತ್ವದ ಸಾಕ್ಷ್ಯ ನಕ್ಷೆ ಇನ್ನೂ ಬರೆಯಬೇಕಾಗಿದೆ.
1: ಶಿರಸಿಯ ಜಗದೀಶ್ ನಾರಾಯಣ್ ದೇಶ್ ಭಂಡಾರಿ ಅವರಿಂದ ಕವನ ವಾಚನ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 PM ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 PM.
3: ಸಂಗಮ ಸಂಗಮ
2: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
4: ಒಂದು ಕಾವ್ಯ ಸಂದೇಶ,
5: ನವ್ಯ ಸಂದೇಶ.
2: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 PM ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು ಸೋನು ನಿಗಮ್ ಅವರ ಧ್ವನಿಯಲ್ಲಿ ಅಭಿನೇತ್ರಿ ಚಿತ್ರದ ಗೀತೆ, ಜಯಂತ್ ಕಾಯ್ಕಿನಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವಂಥ ಅನ್ನಾ ಬಾಂಡ್ ಚಿತ್ರದ ಗೀತೆ, ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ಗೀತರಚನೆ ನೀಡಿದ್ದಾರೆ ಜಯಂತ್ ಕಾಯ್ಕಿನಿ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವ ಇನ್ನೊಂದು ಗೀತೆ ಬರ್ಫಿ ಚಿತ್ರದ್ದು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 8:15. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ವ್ಯೂ ಮೂಡಿಬರಲಿರುವುದು.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 8:30:45. ಈಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಮೊದಲಿಗೆ ಕೇಳಿ ಎಚ್ ಕೆ ನಾರಾಯಣ್ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿರುವ ಭಾವಗೀತೆ.

ಭಾವಗೀತೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳಲಿರುವಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ದಿಲ್ ಕಾ ಕ್ಯಾ ಕಸೂರ್ ಚಿತ್ರದ ಗೀತೆ, ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಆಶಾ ಭೋಸ್ಲೆ.

ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗಲಿರುವುದು.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರಿಂದ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ ಗಾಯನ ಕಚೇರಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರಿಂದ.

ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಜೀವದೇಶಂಕರ್, ಸಂಗೀತ ಸಂಗೀತಂ ಶ್ರೀನಿವಾಸ್.

ಇದೀಗ ಕೇಳೋಣ ಅರಮನೆ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರು ಬರೆದ ಗೀತೆ, ಗುರುಕಿರಣ್ ಅವರ ಸಂಗೀತ.

ಗೀತಾ ಚಂದ್ರಿಕೆಯಲ್ಲಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಆರಾಧನಾ ಚಿತ್ರದ ಗೀತೆಯನ್ನ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ.

ಅನುರಾಗ ಸಂಗಮ ಚಿತ್ರದ ಗೀತೆಯನ್ನು ರಮೇಶ್ ಚಂದ್ರರವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.